ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 11ನೇ ತಾರೀಕು ಸೋಮವಾರ. ಸಮಯ 5:56:45. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಇಂದಿನ ವಿಷಯ, ಯಾರಿಗೆ ತನ್ನ ಕರ್ತವ್ಯದಲ್ಲಿ ಶ್ರದ್ಧೆ ಇರುವುದೋ ಆತನಿಗೆ ವಿಶೇಷವಾದ ಜ್ಞಾನವು ಲಭಿಸುವುದು. ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ, ಹೀಗೆಂದಿದೆ ಭಗವದ್ಗೀತೆ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಈ ಬೆಳಿಗ್ಗೆ 11:10 ಬೆಂಗಳೂರು ಕೇಂದ್ರದಿಂದ ಗುಜರಾತ್ನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವಾದ 75 ವರ್ಷಗಳ ಆಚರಣೆ ಸೋಮನಾಥ ಅಮೃತ ಪರ್ವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಮಾಡುವ ಭಾಷಣದ ನೇರ ಪ್ರಸಾರ. ಇನ್ನುಳಿದಂತೆ ಇದೀಗ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ HM ಸುರೇಶ್, 6:35 ರೈತರಿಗೆ ಸಲಹೆ, 6:45 ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಂತೇಶ ಕಿವಡಸಣ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:30 ಚಿತ್ರಚಿತ್ತಾರ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇಂದು ಅಶೋಕ್ ಕುಮಾರ್ ಬ್ಯಾನರ್ಜಿ ಅವರಿಂದ ಸಿತಾರ್ ವಾದನ, 10:30 ಗಾನ ಭಜನ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ, ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹೆಮಟೋ ಆನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಜಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್, ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತ ಕಾರ್ಯಕ್ರಮ, ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಗಂಟೆ 20 ನಿಮಿಷಕ್ಕೆ ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:00 ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ, 4:30 ನೆನಪು ನಿನಾದ, 5:00 ಮಹಿಳಾ ಲೋಕ, ಮಡಿಕೇರಿಯ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಲಲಿತ ಪ್ರಬಂಧ ಎನ್ನ ಮೂಗನ ಮಾಡಯ್ಯ ತಂದೆ, ಬಳಿಕ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಎಜೆ ಅವರಿಂದ ಸ್ವರಚಿತ ಕವನಗಳ ವಾಚನ, ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ತೆಂಗಿನ ಬೆಳೆಯ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇಂದು ಮನೋಹರ್ ಪಟ್ವರ್ಧನ್ ಅವರ ಗಾಯನ, 10:00 ಗೀತ ಚಂದ್ರಿಕೆ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಡಿಕೇರಿ, ಸಮಯ 6:05, ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಕ್ಕ ಮಹಾದೇವಿಯವರ ವಚನ ಹಾಡಿದ್ದಾರೆ ಎಂ.ಎಸ್. ಶೀಲಾ.

0: ಆಕಾಶವಾಣಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ.
1: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ, ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ

0: ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ.
1: ಇದುವರೆಗೆ ಹೆಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನವನ್ನ ಆಲಿಸುವಿರಿ.

0: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ರೈತರಿಗೆ ಸಲಹೆ.
1: ಮೇ ತಿಂಗಳಿನಲ್ಲಿ ನಾವು ಕಾಫಿ ಬೆಳೆನಲ್ಲಿ ಈ ಕೀಟಪೀಡೆಗಳ ನಿರ್ವಹಣೆ ಕಡೆಗೆ ಗಮನ ಕೊಡಬೇಕಾಗುತ್ತೆ. ವಿಶೇಷವಾಗಿ ನಾವು ಬಿಳಿ ಕಾಂಡಕೊರಕದ ನಿರ್ವಹಣೆಗಾಗಿ ಈ ಅರೇಬಿಕಾ ತೋಟಗಳಲ್ಲಿ ಈ ಕ್ರಾಸ್ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸಬೇಕಾಗತ್ತೆ. ಪ್ರತಿ ಎಕರೆಗೆ 10 ನಾವು ಈ ಕ್ರಾಸ್ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಬಿಳಿ ಕಾಂಡಕೊರಕದ ಪ್ರೌಢ ಕೀಟಗಳನ್ನು ಸೆರೆ ಹಿಡಿಯೋದಕ್ಕೋಸ್ಕರ ನಾವು ಅವುಗಳನ್ನು ಸ್ಥಾಪಿಸಬೇಕಾಗತ್ತೆ. ಅದೇ ರೀತಿ ನಾವು ಪೆಂಥೋಯೇಟ್ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಪೆಂಥೋಯೇಟ್ 50 ECಯನ್ನು 200 ಲೀಟ್ರ್ ನೀರಿಗೆ, ಅಂದರೆ 1 ಬ್ಯಾರಲ್ ನೀರಿಗೆ 400 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು, ಇದಕ್ಕೆ 200 ಮಿಲಿಲೀಟ್ರ್ನಷ್ಟು ಯಾವುದಾದ್ರೂ ಒಂದು ಅಂಟು ಪದಾರ್ಥವನ್ನು ಅಥವಾ ನೆನೆಸುವಂಥ ಒಂದು ಪದಾರ್ಥವನ್ನು ಬೆರೆಸಿಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪನಾಗಿರುವಂಥ ಪ್ರಾಥಮಿಕ ಕಾಂಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಈ ದಪ್ಪವಾಗಿರುವಂಥ ಕಾಂಡಗಳಿಗೇ ಈ ಬಿಳಿ ಕಾಂಡಕೊರಕದ ಹಾವಳಿ ಹೆಚ್ಚಾಗಿ ಕಂಡುಬರೋದು. ಇನ್ನು ಕಾಫಿ ಬೆರ್ರಿ ಬೋರರ್ ನಿರ್ವಹಣೆಗಾಗಿ ನಾವು ಪ್ರತಿ ಎಕರೆಗೆ 10 ಈ ಬ್ರೋಕಾ ಬಲೆಗಳನ್ನು ಅಳವಡಿಸ್ಬೇಕಾಗತ್ತೆ. ಈಗಾಗಲೇ ಅಳವಡಿಸಿದರೆ ಅವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ವಿಶೇಷವಾಗಿ ಎಲ್ಲೆಲ್ಲಿ ನೆಲಕ್ಕೆ ಬಿದ್ದಿರುವಂಥ ಕಾಫಿಯನ್ನು ಆರಿಸಿಲ್ಲ ಮತ್ತು ಮರ ಕಾಫಿಯ ಕೊಯ್ಲನ್ನು ಮಾಡಿಲ್ಲ, ಇಂತಹ ಸ್ಥಿತಿಯಲ್ಲಿ ನಾವು ಈ ಬ್ರೋಕಾ ಬಲೆಗಳನ್ನು ಮುಂದುವರಿಸೋದು ಬಹಳ ಮುಖ್ಯ. ಈ ಬ್ರೋಕಾ ಬಲೆಗಳಿಗೆ ನಾವು ಬ್ರೋಕಾ ಲ್ಯೂರು ಮತ್ತು ನೀರನ್ನು ಪುನಃ ಹಾಕಬೇಕಾಗತ್ತೆ. ಈ ಬಲೆಗಳಿಂದ ನಾವು ಕಾಫಿ ಬೆರ್ರಿ ಬೋರರ್ನ ಈ ಪ್ರೌಢ ಕೀಟಗಳನ್ನು ಆಕರ್ಷಿಸಿ ಕೊಲ್ಲಬಹುದು. ರೋಬೋಸ್ಟ ತೋಟಗಳಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಅಥವಾ ಮೀಲಿ ಬಗ್ ಹಾವಳಿ ಕೂಡ ಕಂಡುಬರುತ್ತೆ. ಎಲ್ಲೆಲ್ಲಿ ಕಡಿಮೆ ಹಾವಳಿ ಇರುತ್ತೆ ಅಂತಹ ಕಡೆಗಳಲ್ಲಿ ನಾವು ಜೈವಿಕ ನಿಯಂತ್ರಣ ಕೈಗೊಳ್ಳಬಹುದು. ಇದಕ್ಕಾಗಿ ನಾವು ಪರತಂತ್ರ ಜೀವಿಗಳನ್ನು ಬಳಸ್ಕೋಬಹುದು. ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿ ಎನ್ನುವಂತಹ ಒಂದು ಪರಾವಲಂಬಿ ಕೀಟವನ್ನು, ಇದು ಕಣಜದ ಜಾತಿಗೆ ಸೇರಿದಂಥ ಒಂದು ಪರಾವಲಂಬಿ ಕೀಟ, ಇದನ್ನು ಬಿಡುಗಡೆ ಮಾಡಬಹುದು. ಪ್ರತಿ ಎಕರೆಗೆ 5,000 ರಿಂದ 10,000 ಸಂಖ್ಯೆಯಲ್ಲಿ ಈ ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿಯನ್ನು ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಸಾಕಷ್ಟು ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. 200 ಲೀಟ್ರ್ ನೀರಿಗೆ ನಾವು 50 ಮಿಲಿಲೀಟ್ರ್ನಷ್ಟು ಈ ಇಮಿಡಾಕ್ಲೋಪ್ರಿಡ್ 17.8 SL ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ದ್ರಾವಣಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ಪದಾರ್ಥವನ್ನು ಕೂಡ ನಾವು ಹಾಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತಿಗಳೆ ಹಾವಳಿ ಬೇರ್ನಲ್ಲಿ ಕಂಡುಬರುತ್ತೆ ಅಂತಹ ಒಂದು ಗಿಡಗಳಿಗೆ ನಾವು ಇಮಿಡಾಕ್ಲೋಪ್ರಿಡ್ ದ್ರಾವಣವನ್ನು ಹಾಕಬೇಕಾಗತ್ತೆ. ದ್ರಾವಣ ಹಾಕಿ ತೋಯಿಸಬೇಕಾಗತ್ತೆ ಬುಡವನ್ನು. 200 ಲೀಟ್ರ್ ನೀರಿಗೆ, ಅಂದರೆ 1 ಬ್ಯಾರಲ್ ನೀರಿಗೆ 17.8 SL ಇಮಿಡಾಕ್ಲೋಪ್ರಿಡ್ಡನ್ನು 120 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಹಾಕ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಆ ಬೇರಿನ ವಲಯಕ್ಕೇ ಈ ಕೀಟನಾಶಕವನ್ನು ನಾವು ಹಾಕಬೇಕಾಗತ್ತೆ. ಮೇ ತಿಂಗಳಲ್ಲಿ ಈ ಕಾಫಿ ಬೆಳೆನಲ್ಲಿ ನಾವು ರೋಗಗಳ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ಕಾಫಿ ತುಕ್ಕು ರೋಗ ಬಹಳ ಮುಖ್ಯವಾದಂಥ ರೋಗ. ಈ ಅರೇಬಿಕಾ ತೋಟಗಳಲ್ಲಿ ನಾವು ಈ ಕಾಫಿ ತುಕ್ಕು ರೋಗದ ನಿರ್ವಹಣೆಗೆ ಗಮನ ಕೊಡಬೇಕಾಗತ್ತೆ.

ಇದಕ್ಕಾಗಿ ನಾವು ಒಂದು ಮುಂಜಾಗ್ರತಾ ಕ್ರಮವಾಗಿ ಹೊಸದಾಗಿ ತಯಾರು ಮಾಡಿದಂಥ ಕ್ಷಾರೀಯ pH ಇರುವಂತಹ ಶೇಕಡ 0.5 ಬೋರ್ಡೋ ಮಿಶ್ರಣವನ್ನು ಆ ಎಲೆಗಳು ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ಮೇಲೆ ಮತ್ತು ಕೆಳಗಡೆ ಆ ಬೋರ್ಡೋ ಮಿಶ್ರಣ ಬೀಳೋ ರೀತಿಯಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಂದರೆ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಇದನ್ನ ಮಾಡೋದು ಬಹಳ ಒಳ್ಳೆಯದು. ಇದನ್ನು ನಾವು ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಾಡೋದು ಬಹಳ ಮುಖ್ಯ. ಮತ್ತು ಎಲ್ಲೆಲ್ಲಿ ಈ ಕಾಫಿ ತುಕ್ಕು ರೋಗ ಈಗಾಗಲೇ ಇದೆ ಅಂತಹ ಕಡೆಗಳಲ್ಲಿ ನಾವು ಈ ನೈಋತ್ಯ ಮಾನ್ಸೂನ್ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ನಾವು ಈ ಶಿಲೀಂದ್ರನಾಶಕದ ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ ಪ್ರತಿ ಲೀಟರ್ ನೀರಿಗೆ ನಾವು

0: ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಾಡೋದು ಬಹಳ ಮುಖ್ಯ. ಮತ್ತು ಎಲ್ಲೆಲ್ಲಿ ಈ ಕಾಫಿ ತುಕ್ಕು ರೋಗ ಈಗಾಗಲೇ ಇದೆ ಅಂತಹ ಕಡೆಗಳಲ್ಲಿ ನಾವು ಈ ನೈಋತ್ಯ ಮಾನ್ಸೂನ್ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ನಾವು ಈ ಶಿಲೀಂದ್ರನಾಶಕದ ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ ಪ್ರತಿ ಲೀಟರ್ ನೀರಿಗೆ ನಾವು 2 ಮಿಲಿಲೀಟರ್ ಪ್ರಮಾಣದಲ್ಲಿ ಹೆಕ್ಸಾಕೊನೊಝೋಲ್ 5 UC ಬೆರೆಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಕಾಫಿ ಬೆಳೆನಲ್ಲಿ ಈ ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇದಕ್ಕಾಗಿ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಆದ್ದರಿಂದ ಈ ರೋಗಗಳ ನಿರ್ವಹಣೆಗಾಗಿ ನಾವು ಕಾಫಿ ಗಿಡಗಳ ನೆತ್ತಿಯನ್ನು ಬಿಡಿಸೋದು ಬಹಳ ಮುಖ್ಯ. ಜೊತೆಗೆ ಈ ಗಿಡಗಳ ಕಫಾತನ್ನು ಮಾಡೋದು ಕೂಡ ಅಷ್ಟೇ ಮುಖ್ಯ. ಜೊತೆಗೆ ಈ ಮುಖ್ಯ ಕಾಂಡದ ಮೇಲೆ ಬರುವಂಥ ಕಂಬ ಚಿಗುರನ್ನು ಕೂಡ ತೆಗಿಬೇಕಾಗತ್ತೆ. ಅಡ್ಡಾದಿಡ್ಡಿ ಬೆಳೆಯುವಂಥ ರೆಂಬೆಗಳನ್ನು ತೆಗಿಬೇಕಾಗತ್ತೆ. ಒಣಗದಂಥ ಮತ್ತು ಈ ಸತ್ತಂಥ ರೆಂಬೆಗಳನ್ನು ಕೂಡ ನಾವು ತೆಗೆದಾಕಬೇಕಾಗತ್ತೆ. ಹಾಗೆಯೇ ಈ ನೆರಳು ಮರಗಳ ಒಣಗದಂಥ ಎಲೆಗಳು ಮತ್ತು ಸಣ್ಣ ರೆಂಬೆಗಳು ಈ ಕಾಫಿ ಪೊದೆ ಮೇಲೇನು ಬಿದ್ದಿರ್ತವೆ ಅವುಗಳನ್ನು ಕೂಡ ನಾವು ಸ್ವಚ್ಛ ಮಾಡಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ನಾವು ಸಿಂಪರಣೆ ಮಾಡೋದಕ್ಕಿಂತ ಮುಂಚೆ ಮಾಡೋದು ಬಹಳ ಒಳ್ಳೆಯದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
1: ಮಡಿಕೇರಿ ಆಕಾಶವಾಣಿ,
0: ಹೌದು
2: ಉಲ್ಲಾಸದ ಮಳೆ.
1: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
0: ಹೌದು.
2: ಮುಂಜಾನೆ
0: ಗೂಗಲ್ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು. ಮಡಿಕೇರಿ ಆಕಾಶವಾಣಿ ಕೇಂದ್ರದ

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.

ಕೇಳುಗರೆ, ಇದೊಂದು ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ 1 ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಬೇಕಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0827729589 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

0: ಕೇಳುಗರೆ, ಈ ಬೆಳಗ್ಗೆ 11:10 ಬೆಂಗಳೂರು ಕೇಂದ್ರದಿಂದ ಗುಜರಾತ್ನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವಾದ 75 ವರ್ಷಗಳ ಆಚರಣೆ ಸೋಮನಾಥ ಅಮೃತ ಪಕ್ವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡುವ ಭಾಷಣದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ಮನೆ ಕೆಲಸ

ಆಕಾಶವಾಣಿ ಮಡಿಕೇರಿ, ಸಮಯ 6:45. ಇದೀಗ ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
2: ಸರ್ ನಮಸ್ತೆ ಸರ್.
1: ಈಗ ಈ ಆಹಾರ ಕಲಬರಕೆ ವಿಷಯವಾಗಿ ಆಗಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಆಹಾರಗಳಲ್ಲಿ ಬೇರೆ ಬೇರೆ ರಾಸಾಯನಿಕಗಳನ್ನು ಸೇರಿಸೋದಾಗಲಿ ಇವೆಲ್ಲವೂ ಕೂಡ ಅನೇಕ ಸಮಸ್ಯೆಗಳಿವೆ. ಅನೇಕರು ಕೂಡ ಕಾನೂನಿನ ನೆರವಿಗೆ ಧಾವಿಸ್ತಾರೆ, ಅನೇಕ ಪೊಲೀಸ್ ಕೇಸ್ಗಳು ಕೂಡ ಆಗ್ತವೆ. ಹೀಗೆ ಈ ಆಹಾರ ಕಲಬರಕೆ ಆದಾಗ ದೂರನ್ನು ನಾವು ಎಲ್ಲಿ ಕೊಡಬೇಕು ಸರ್? ಯಾವ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕಾಗತ್ತೆ? ಹೇಗೆ ಸರ್ ಅದೆಲ್ಲ?
2: ಅಂಗಡಿಗಳಲ್ಲಿ ಅಕ್ಕಿ ಗುರಾಣಿಗಳಲ್ಲಾಗ್ಬೋದು, ಈ ಹಣ್ಣುಗಳಿಗೆ ಇಂಜೆಕ್ಷನ್ ಮಾಡುವಂತದ್ದು, ಜೊತೆಗೆ ಅಕ್ಕಿಗಳಿಗೆ ಕಲ್ಲನ್ನ ಬೆರೆಸುವಂತದ್ದು.
1: ಹೌದೌದು. ಆಮೇಲೆ ಈ ಸೇಬು ಹಣ್ಣಿಗೆ ವ್ಯಾಕ್ಸ್ ಅನ್ನ ಲೇಪನ ಮಾಡಿ ಕೆಡ್ಲಾರ್ದಂಗೆ ಇಡೋದಾಗ್ಲಿ, ಅಥವಾ ಹಣ್ಣು ಬೇಗ ಹಣ್ಣಾಗ್ಲಿ ಅಂತ ಹೇಳಿ ಬೇರೆ ಬೇರೆ ಏನೇನೋ ಲೇಪನ ಮಾಡೋದು, ಅದನ್ನ ಅದ್ದೋದು ನೀರಲ್ಲಿ, ಯಾವ್ದೋ ಕೆಮಿಕಲ್ ಅಲ್ಲಿ ಅದ್ದೋದು.
2: ಹೌದೌದೌದು. ಆಮೇಲೆ ಬೇಳೆಗಳೆಲ್ಲ ಐಟಮ್ಸ್ ಬರ್ತದೆ, ಈ ಐಟಮ್ಸ್ ಗಳಿಗೆಲ್ಲ ಕಲಬೆರಕೆ, ಈ ಕಲ್ಲು ಆಗ್ಬೋದು ಅಥವಾ ಬೇಳೆ ರೀತಿ ಸಂಬಂಧಪಟ್ಟಂತೆ ತೂಕ ಜಾಸ್ತಿ, ಆ ತೂಕ ಅವ್ರಿಗೆ ಜಾಸ್ತಿ ಬರಬೇಕು ಅನ್ನುವಂಥದ್ದು ಬಹಳಷ್ಟು ನಾವಿವತ್ತು ಸಾಕಷ್ಟು ನೋಡ್ತಾ ಇದೀವಿ ಸರ್. 20 ವರ್ಷ ಮುಂದಕ್ಕೆ ಹೋದ್ರೆ ಸರ್, ನಾವು ಈ ಹಳ್ಳಿಗಳಿಗಾಗ್ಬೋದು ಅಥವಾ ನಾವು ಯಾವುದೇ ಪ್ರದೇಶಕ್ಕೂ ಹೋದ್ರೆ ವಯಸ್ಸಾದಂತಹ ವ್ಯಕ್ತಿಗಳನ್ನ ನೋಡೋದೇ
1: ಇಲ್ಲ. ಆಯ್ತು ಸರ್, ಈ ಬಗ್ಗೆ ಏನಾದ್ರು ಸಮಸ್ಯೆ ಆದಾಗ ದೂರನ್ನ ಎಲ್ಲಿ ನೀಡಬೇಕು, ಆ ಪರಿಹಾರದ ಬಗ್ಗೆ ಮಾತಾಡೋಣ.
2: ದೂರನ್ನ ನೀಡಬೇಕು ಅಂದ್ರೆ ಸರ್, ಆಹಾರ ಇಲಾಖೆ ಇದೆ, ಆಹಾರ ಇಲಾಖೆ ಇದೆ, ಆಹಾರ ಇಲಾಖೆ ಅರ್ಜಿ ಕೊಟ್ಟು ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸುವಂತದ್ದು ಮೊದಲನೇ ಒಂದು ಅಂಶವಾಗ್ತದೆ. ಈ ಅಂಗಡಿಗಳಲ್ಲಿ ಕಲಬೆರಕೆ ಮಾಡಿ ಮಾರಾಟ ಮಾಡುವಂತ ಸಂದರ್ಭ ಬಂದಾಗ ಗ್ರಾಹಕ ಮಂಡಳಿ ಏನಿದೆ ಆ ಕನ್ಸೂಮರ್ ಕೋರ್ಟ್ನ ಅಪ್ರೋಚ್ ಮಾಡಿ ನಾವು ಪರಿಹಾರನ ಪಡ್ಕೊಳ್ಳುವಂತ ಅವಕಾಶಗಳು ಬೇಕಾದಷ್ಟಿಲ್ಲ ಸರ್. 2023 ಬಂದಂತಹ ಹೊಸ ಕಾಯ್ದೆಗಳೇನಿದಾವೆ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಂಶಗಳನ್ನು ಸಹಿತ ಇಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರಕರಣ ಆಗಿದೆ ಅನ್ನುವಂಥದ್ದನ್ನ ಫಸ್ಟ್ ನಾವು ನೋಡ್ಬೇಕಾಗ್ತದೆ.
1: ಅದಕ್ಕಾಗಿ ಸಂಬಂಧಪಡುವಂತ ರಸೀದಿಗಳನ್ನು
2: ಇಟ್ಕೋಬೇಕಾಗ್ತದೆ. ಆಹಾರವನ್ನ ಬಹಳಷ್ಟು ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗ್ತದೆ ಸರ್.
1: ಯಾಕಂದ್ರೆ ಒಂದು ಆಹಾರ ಕಲಬರಕೆ ಆದ್ರೆ

0: ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಳ್ತಾರೆ.
1: ಹೌದು,
0: ಯಾವುದೇ ಆಗಿರ್ಬೋದು, ಒಂದು ಸಣ್ಣ ಒಂದು ಪ್ಯಾಕೆಟ್ ಇರ್ಬೋದು, ಆ ಪ್ಯಾಕೆಟ್ ಅದು ವಿಷಕಾರಿ, ಅದ್ರ ಮೇಲ್ಗಡೆ ಎಕ್ಸ್ಪೈರಿ ಎಲ್ಲ ಅಕಸ್ಮಾತ್ ಸರಿಯಾಗಿ ಬರೆದಿದ್ರು ಕೂಡ ಅದರಲ್ಲಿ ಏನಾದ್ರೂ ಒಂದು ವಿಷಕಾರಿ ಅಂಶ ಸೇರಿ ಹಾಳಾಗಿರ್ಬೋದು, ಅದನ್ನ ನಾವು ಬಳಸ್ತೀವಿ ಅಂಗಡಿಯಿಂದ ಬಹಳ ಚೆನ್ನಾಗಿದೆ ಅಂತ ಹೇಳಿ ಬಂದ್ಬಿಟ್ಟು ತಗೊಳ್ತೀವಿ ನಾವು.
1: ಹೌದು.
0: ಮತ್ತೆ ಆಹಾರ ಇಲಾಖೆ ಕಡೆಯಿಂದ ಇದು ಒಂದು ಸೇವಿಸಲು ಯೋಗ್ಯವಾದಂತಹ ಆಹಾರ ಅಂತ ಹೇಳಿ ಆ ಒಂದು ಫುಡ್ ಸೆಕ್ಯೂರಿಟಿ ಅವ್ರ ಕಡೆಯಿಂದ ಸರ್ಟಿಫೈ ಆಗಿ ಬರಬೇಕು. ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇನ್ನಿತರ ಕೆಲವು ವಸ್ತುಗಳನ್ನ ಕೂಡಲೇ ತಗೊಂಡ್ಬಂದ್ಬಿಡ್ತೀವಿ ನಾವು.
1: ಹೌದು.
0: ಅಲ್ಲಿ ಕೂಡ ವಿಷಕಾರಿ ಅಂಶಗಳು ಇರೋ ಸಾಧ್ಯತೆ ಇರುತ್ತೆ, ಅದರಿಂದ ಸಾವು ನೋವುಗಳು ಕೂಡ ಸಂಭವಿಸ್ತವೆ.
1: ಆಮೇಲೆ ಇದರಲ್ಲಿ ಬಹಳಷ್ಟು ನಾವು ನೋಡ್ತಾ ಇರುವಂತದ್ದು, ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ನಾವು ಊಟದ ಎಲೆ ಬರ್ತದಲ್ಲ ಸರ್, ಆ ಊಟದ ಎಲೆ ಪ್ಲಾಸ್ಟಿಕ್ ಎಲೆಯಲ್ಲಿ ನಾವು ಊಟವನ್ನ ಮಾಡ್ತಾ ಇದ್ದೀವಿ ನೋಡಿ. ನಾವು ಆಹಾರದಲ್ಲಿ ಕಲಬೆರಕೆ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ನಾವು ಪ್ರತಿದಿನ ಬಳಸುವಂತ
0: ವಸ್ತುಗಳಲ್ಲಿ ಕೂಡ ಇರುತ್ತೆ. ಒಂದು ಚಹಾ ಕುಡಿಯುವಂತ ಕಪ್ ಅಲ್ಲಿ ಕೂಡ ಅಲ್ಲಿ ಅಂಶಗಳು ಇರಬಹುದು, ಆ ಒಂದು ಪ್ಲಾಸ್ಟಿಕ್ ಅಂಶಗಳು ಹೊಟ್ಟೆಒಳಗೆ ಹೋಗ್ತವೆ. ಅದಕ್ಕೆ ತಾವ್ ಹೇಳದಂಗೆ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕು. ಅನೇಕ ಟ್ರಿಬ್ಯುನಲ್ ಗಳು ಇರ್ತವೆ, ಅಲ್ಲಿ ಕೂಡ ಹೋಗಿ ಸಂಪರ್ಕ ಮಾಡಬೇಕಾಗತ್ತೆ. ಅಲ್ಲಿ ಮುನ್ಸಿಪಾಲ್ಟಿ ಇರಬಹುದು, ನಗರಸಭೆ ಆಗಿರಬಹುದು, ಎಲ್ಲದಕ್ಕೂ ಕೂಡ ನಾವು ಸಂಪರ್ಕ ಮಾಡಬಹುದು. ವಕೀಲರಾದ ಮಂಜೇಶ್ ಅವರೇ ತಾವು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಡ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
9: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
8: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
10: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900091282
11: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 11ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆ ನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್,

0: ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8904258788.
1: ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕುಡ್ಲಿಪೇಟೆ ಹಾಗೂ ಮಹಿಳಾ ಪದವಿ ಪೂರ್ವ ಕಾಲೇಜು ಕುಶಾಲನಗರ, ಇಲ್ಲಿನ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳನ್ನು ನಾಳೆ ಸಂಜೆ 5 ಗಂಟೆಯೊಳಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ ಮೌಲಾನಾ ಆಜಾದ್ ಭವನ ಇಲ್ಲಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜ್ ಹತ್ತಿರ, ಮಡಿಕೇರಿ. ದೂರವಾಣಿ ಸಂಖ್ಯೆ 0827222258 ಹಾಗೂ ಪ್ರಾಂಶುಪಾಲರು ಡಾ ಎಪಿಜೆ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜು ಕುಡ್ಲಿಪೇಟೆ ಹಾಗೂ ಪ್ರಾಂಶುಪಾಲರು ಮಹಿಳಾ ಪದವಿ ಪೂರ್ವ ಕಾಲೇಜು ಕುಶಾಲನಗರ ಇವರನ್ನು ಸಂಪರ್ಕಿಸಬಹುದಾಗಿದೆ. ಈ ಸಂಜೆ 5 ಗಂಟೆಗೆ ಮಹಿಳಾ ಲೋಕ, ಮಡಿಕೇರಿಯ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಲಲಿತ ಪ್ರಬಂಧ ಎನ್ನ ಮೂಗನ ಮಾಡಯ್ಯ ತಂದೆ. ಬಳಿಕ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಎಜೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುಶ್ಶತೋತ್ತರ 9,000 ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತ ದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಸಂಯಮೇನ ಉಪಯೋಗಃ ಅದ್ಯತನೀಯ ಅವಶ್ಯಕತಾ ವರ್ತತೆ.
3: जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है उतना ही उपयोग करें. इससे विदेशी मुद्रा की भी बचत होगी और युद्ध के संकट से होने वाले दुष्प्रभाव को भी कम किया जा सकेगा.
2: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಶು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿಃ ಅಭವತ್.
3: ಬಿತ್ತೆ ಸಾಲೋ ಮೇ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ ದೇಶೋ ಮೇ ಪಹುಂಚ ಚುಕಾ ಹೈ. पेट्रोल में इथेनॉल ब्लेंडिंग को लेकर अभूतपूर्व काम हुआ है. पहले हमने 100% एलपीजी कवरेज पर फोकस किया, अब हम पाइप से सस्ती गैस पर फोकस कर रहे हैं, सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है.
2: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷ ಪೂರ್ತ್ಯವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೇ ಭಾಗಂ ಗೃಹೀಷ್ಯತಿ. ಶ್ರೀಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ, ಕುಂಭಾಭಿಷೇಕಂಚ ವಿಧಾಸ್ಯತಿ, ಅನಂತರಂ ಜನಸಭಾಂಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ, ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ, ಅನ್ಯ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯೆ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಲೆ ಭಾಜಪಾದಲಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೇ ಚರ್ಚಾ.

0: भविष्यति इत्यपेक्षा वर्तते। आयुष्मान भारतम् अन्नपूर्णा भण्डारः राज्य सर्वकारीय कर्मचारिणां कृते सप्तम वेतन आयोगस्य कार्यान्वयनम् इत्यादीनां मुख्य विषयाणाम् उपरि अपि चर्चा भवितुं शक्यते। अस्मिन् अवसरे मंडल दंडाधिकारिभिः पुलिस इति आरक्षी अधीक्षकैः विभिन्न विभागानां सचिवैः सह प्रशासनिक विधि व्यवस्था विषयाणां समीक्षा भविष्यति। अवधेयं यत् नवनिर्वाचिताः विधेयकाः अपि अस्यां सभायाम् उपस्थिताः भवेयुः। असमराज्यस्य राज्यपालः लक्ष्मणप्रसाद आचार्यः मुख्यमंत्री पदाय निर्वाचितं हिमन्त बिश्व शर्माणं राज्ये नूतन सर्वकारस्य घटनार्थम् आहूतवान्। भाजपा नेतृत्वेन एनडीए इत्यस्य विधायक दलस्य सर्वसम्मत्या नेतृरूपेण निर्वाचितः श्री हिमन्त शर्मा घटबंधन नेतृभिः सह लोकभवने राज्यपालं मिलित्वा औपचारिक रूपेण सर्वकारस्य घटनार्थं प्रतिवेदनं दत्तवान्। राज्यपालः श्वः हिमन्त बिश्वशर्मणे नूतन मन्त्रिपरिषदः सदस्येभ्यश्च पदस्य गोपनीयतायाः च शपथं प्रदास्यति। शपथग्रहण समारोहः खानापारा इत्यत्र पशुचिकित्सा महाविद्यालयस्य क्रीडांगणे आयोजितं भविष्यति, यस्मिन् प्रधानमंत्री श्री नरेन्द्र मोदी, केन्द्रीय गृहमंत्री अमित शाहः, रक्षामंत्री राजनाथ सिंहः, भाजपा अध्यक्षः नितिन नवीन इत्यादयः भागं ग्रहीष्यन्ति इत्यपेक्षा वर्तते। इति वार्ताः।
1: ಆಕಾಶವಾಣಿ ಮಡಿಕೇರಿ.
2: ನಾಡಿನ ಸಮಸ್ತ ಭಕ್ತಾದಿಗಳೇ, ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಈ ತಿಂಗಳ 13ನೇ ತಾರೀಕು ಬುಧವಾರದಿಂದ 18ನೇ ತಾರೀಕು ಸೋಮವಾರದವರೆಗೆ ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತನು ಮನಧನ ಸಹಕಾರ ನೀಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಹೊದವಾಡ ಚೌರೀರ ಒಕ್ಕಡ ಕಾರಣೋತ್ತರೇನ ಇಂದು ತಿಂಗಳಾಚ ಬೈಟ್ 8 ಗಂಟೆಲಿಂಜಿ 12ನೇ ತಾರೀಖು ನಾಳೆ ಚೌವಾಚ ಬೈಟಾಕಣೆ ಹೊದವಾಡ ಗ್ರಾಮತ್ಲುಳ್ಳ ಒಕ್ಕ 5 ಮನೆಯಲ್ಲಿ ನಡೆದುವ ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯ ಸಂಸಾರಡೆ ಬಂತು ಗುರು ಕಾರಣಂಡ ಆಶ್ವದ ಪಡೆದು ಕಟ್ಟಣಿತ್ತು ಒಕ್ಕ ಪಟ್ಟೆದಾರ ಪಿಂಜ ಚೌರೀರ ಒಕ್ಕಕಾರ ಹೊದವಾಡ ಗ್ರಾಮ.
1: ನಿಧಾನ ಸುದ್ದಿ. ಪಾಲೂರು ಪೊದುವಾಡ ಪಾಪ ಪೂವಯ್ಯಂಗಡ ಪೊಣ್ಣು ಪ್ರೇಮಾಯಂಗ ನಿನಾಂದು ಮರಣಪಟ್ಟಿತ್ತು. 61 ಬಯತ್ರ ಪೊದುವಾಡ ಪ್ರೇಮಾಯಂಗಡ ತಾಮನೆ ಪಾಂಡಿರ ಆಕಿರಿ ಕಾರ್ಯ ಇಂದು ಮಜಂದ್ರ ಮೀದ ಎಂಗಡ ಒಕ್ಕತೋಟಂಗಳತ್ತಲೆ ನಡಪ. ಬೆಂಗಳೂರಿನಲ್ಲಿ ವಾಸವಿದ್ದ ಮಡಿಕೇರಿ ನಿವಾಸಿ ಕೊಂಪುಳೀರ ದಿವಂಗತ ಅಪ್ಪಯ್ಯವರ ಮಗ ಉಮೇಶ್ ಕುಮಾರ್ ಅವರು ನಿನ್ನೆ ನಿಧನರಾಗಿದ್ದಾರೆ. 52 ವರ್ಷ ಪ್ರಾಯದ ಉಮೇಶ್ ಕುಮಾರ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ನಂತರ ಮಡಿಕೇರಿಯ ಗೌಡರುದ್ರಭೂಮಿಯಲ್ಲಿ ನಡೆಯಲಿದೆ. ದಿಡ್ಡಳ್ಳಿ ನಿವಾಸಿ ಮೂಡಗದ್ದೆ ಸೀತಾರಾಮ ರಾಜು ಅವರು ನಿನ್ನೆ ನಿಧನರಾಗಿದ್ದಾರೆ. 69 ವರ್ಷ ಪ್ರಾಯದ ಮೂಡಗದ್ದೆ ಸೀತಾರಾಮ ರಾಜು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ದಿಂದ ಆಲಿಸಬಹುದು.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಮಾತನಾಡುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ, ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ

0: ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಅಳಂದು ಮತ್ತು ಚಿಂಚೋಳಿಯಲ್ಲಿ 5-4 ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಟುಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋರ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆ

0: ಎಲ್ಲಾ ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1 ಲಕ್ಷ ಸಹಾಯಧನದಲ್ಲಿ ಮಾಡ್ತಿ. ನಾವು 1 ಲಕ್ಷ ಸಹಾಯಧನ ಡಿಬಿಟಿ ಮೂಲಕ ಕೊಡ್ತೀವಿ, ಉಳಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
1: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ. ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನು ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ
3: ಆಕಾಶವಾಣಿ ಮಡಿಕೇರಿ.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
8: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡೌನ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
16: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
15: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
16: ಎಲ್ಲೇ ಅದು?
15: ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
17: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
18: ಪಿಯೋರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
19: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ

0: ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೊಪ್ಪ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಆಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
3: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆ ತ್ರಿವೇಣಿ ಗ್ಯಾಸ್ ಏಜೆನ್ಸಿಲಿ ಇಕ್ಕ ಮಲ್ಟಿ ಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಳಲ್ಲಿ ಹೆಲ್ತ್ ಇನ್ಸೂರೆನ್ಸ್, 2 wheel ಅಂಡ್ 4 wheel ಇನ್ಸೂರೆನ್ಸ್, ಪಿಂಜ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ್ಣ, ನಿಯರ್ KSRTC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9940853 76.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
0: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, BM ರೋಡ್, ಕುಶಾಲನಗರ. ಕಾಲ್ 08276298777, ಮೊಬೈಲ್ 9364881641. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
4: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
5: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 11ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ DK Sigma ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, BP, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ ಗಾಗಿ ಕರೆ ಮಾಡಿ 8904258788.
0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI and ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ

0: ಸಂಶೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257231141 ಅಥವಾ 9845866528. ಪೊನ್ನಿ ಮಾನಿಸ್ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನಾ, ಹಾಂಡಾ, ಆಯಿಲೋಮ್ಯಾಕ್ ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
1: ಬಿಳಗುಂದ 40 ಅಕ್ಲು ಪಿಂಜ ಹೊಸಕೋಟೆಗೆ ಕೂಡ ಬೋಂದ 300 ಒಕ್ಕಡ ಶ್ರೀ ಭದ್ರಕಾಳಿ ದೇವಿರ ನಮ್ಮೆ ಇದೇ 13 ಇಂಜಿ 16 ತಾರೀಖಿಗೆ ತರ ನಡಪ. 13 ಪದ್ನಾಚ ಪಟ್ಟಣಿ ಬೈಟ್ 8 ಗಂಟೆಗೆ ಮೂಲ ಸ್ಥಾನ ಮೊನ್ನೆ ಮಾಡಕ್ಕೆ ಪೋಪೋ. 14 ಬ್ಯಾಳಾಚ ಬೋಡುಕಳಿ ತೆರೆ. 15 ಬುಳ್ಳ್ಯಾಚ ಕುದುರೆ ನಮ್ಮೆ ಪಿಂಜ ಚೂಳೆ. 16 ಚೆನಿಯಾಚ ಪೂಜೆ ಪಿಂಜ ಬಂಡರ್ಲ ಕಡು. ಭಕ್ತಾದಿಯಲ ಬಂತು ದೇವಿರ ಆಶೀರ್ವಾದ ಪಡೆದುಕೊಂಡು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತು. ಹೊದವಾಡ ಚೌರಿರ ಒಕ್ಕಡ ಕಾರಣ ತೆರೆನ ಇಂದು ತಿಂಗಳಾಚ ಬೈಟ್ 8 ಗಂಟೆಲಿಂಜಿ 12 ತಾರೀಖು ನಾಳೆ ಚೌವಾಚ ಬೈಟಾಕಣೆ ಹೊದವಾಡ ಗ್ರಾಮದಲ್ಲುಳ್ಳ ಒಕ್ಕ 5 ಮನೆಯಲ್ಲಿ ನಡೆತ್ವ. ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯ ಸಂಸಾರಡೆ ಬಂತು ಗುರುಕಾರನಂಡ ಆಶೋದ ಪಡೆದು ಕಟ್ಟಣಿತು ಒಕ್ಕ ಪಟ್ಟೆದಾರ ಪಿಂಜ ಚೌರಿರ ಒಕ್ಕಕಾರ ಹೊದವಾಡ ಗ್ರಾಮ.

ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನು ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು, ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50ಕ್ಕೆ ಕಗ್ಗದ ಸಿರಿ.

ಕೇಳುಗರೆ, ಈ ಬೆಳಗ್ಗೆ 11:10 ಗುಜರಾತ್ನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವಾದ 75 ವರ್ಷಗಳ ಆಚರಣೆ ಸೋಮನಾಥ ಅಮೃತ ಪರ್ವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಮಾಡುವ ಭಾಷಣದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಈಗ ಕೇಳಿ ಒಂದೆರಡು ಪ್ರಕಟಣೆಗಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಇವರ ವತಿಯಿಂದ ನಾಳೆ ಬೆಳಿಗ್ಗೆ 11:00 ಅಪರಾಹ್ನ 1:00 ಮಿನಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಮಿನಿ ಉದ್ಯೋಗ ಮೇಳದ ಮೂಲಕ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣ ಪತ್ರ ಹಾಗೂ ಸ್ವವಿವರಗಳ ಪ್ರತಿಯೊಂದಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗಳು ಈ ತಿಂಗಳ 13ರಂದು ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಚೇರಿಯಡಿ ದೂರು ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು

ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿಬೀದಿ ಮಡಿಕೇರಿ ದೂರವಾಣಿ ಸಂಖ್ಯೆ 08272729927 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

0: 2026-27ನೇ ಸಾಲಿಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪೆರಂಬಾಡಿ ವಿರಾಜಪೇಟೆ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕೊಡ್ಲಿಪೇಟೆ, ಮೌಲಾನಾ ಆಜದ್ ಮಾದರಿ ಶಾಲೆ ಕುಶಾಲನಗರ ಮತ್ತು ಮಡಿಕೇರಿ. ಇಲ್ಲಿಗೆ 2026-27ನೇ ಸಾಲಿಗೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬೋಧಿಸಲು ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳನ್ನು ಇದೇ 19ರ ಸಂಜೆ 5 ಗಂಟೆಯೊಳಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ, ಮೌಲಾನಾ ಆಜಾದ್ ಭವನ ಇಲ್ಲಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ, ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜ್ ಹತ್ತಿರ ಮಡಿಕೇರಿ, ಹಾಗೂ ಇಲ್ಲಿನ ದೂರವಾಣಿ ಸಂಖ್ಯೆ 7019-25-21-82 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591-424242.
5: ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
6: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591-803656, ಕಾಳಿಮಾಡ ಶರತ್ 8762050292.
7: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
8: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
9: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗ್ಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
11: ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದಿಂದ

ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು

ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ, ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021 ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016 ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ

0: ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ ಮೂರನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025ರಲ್ಲಿ 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025ರ ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026ರ ಪ್ರತಿಷ್ಠಿತ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್.

0: ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೆಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026ರ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3ನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ
2: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಪಾಲೂರು ಗ್ರಾಮತ್ರ ಪೊದುವಾಡ ಪಾಪಯ್ಯ ಪೂವಯ್ಯ ಅಂಗಡ ಪೊಣ್ಣು ಪ್ರೇಮ ಅಂಗ ನಿನಾಂದು ಮರಣಪಟ್ಟಿತ್ತು. 61 ಬಯತ್ರ ಪೊದುವಾಡ ಪ್ರೇಮ ಅಂಗಡ ತಾಮನೆ ಪಾಂಡೀರ ಆಕಿರಿ ಕಾರ್ಯ ಇಂದು ಮಜಂದ್ರ ಮೇದ ಅಂಗಡ ಒಕ್ಕತೂಟಂಗಳಲ್ಲಿ ನಡಪ. ದಿಡ್ಡಳ್ಳಿ ನಿವಾಸಿ ಮೂಡಗದ್ದೆ ಸೀತಾರಾಮ ರಾಜು ಅವರು ನಿನ್ನೆ ನಿಧನರಾಗಿದ್ದಾರೆ. 69 ವರ್ಷ ಪ್ರಾಯದ ಮೂಡಗದ್ದೆ ಸೀತಾರಾಮ ರಾಜು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಂಗಳೂರಿನಲ್ಲಿ ವಾಸವಿದ್ದ ಮಡಿಕೇರಿ ನಿವಾಸಿ ಕುಂಪಳಿರ ದಿವಂಗತ ಅಪ್ಪಯ್ಯ ಅವರ ಮಗ ಉಮೇಶ್ ಕುಮಾರ್ ಅವರು ನಿನ್ನೆ ನಿಧನರಾಗಿದ್ದಾರೆ. 52 ವರ್ಷ ಪ್ರಾಯದ ಉಮೇಶ್ ಕುಮಾರ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ನಂತರ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ.
3: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
4: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
5: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದು ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
7: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ಜಂಕ್ಷನ್ ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ.
8: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
9: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
4: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
10: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ, ಇನ್ವೆಸ್ಟ್ಮೆಂಟ್ ಗೆ ಅಂತ.
11: ಬಿಂದು ಪ್ರೀಮಿಯಂ ನೋಡಿದ್ಯಾ?
10: ಇಲ್ಲ, ಯಾಕೆ?
11: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
12: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
11: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ್ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
12: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ. ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹಾಂಡಾ. ಇಲ್ಲಿ ಹಾಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹಾಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹಾಂಡಾ, ಹಿಲ್ ರೋಡ್, ಮಡಿಕೇರಿ.
15: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
16: ಇಲ್ಲ, ಏನಿದೆ ಅಂತದ್ದು?

0: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900901282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906061786.
5: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
0: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
5: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
0: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಸೋಮವಾರಪೇಟೆಲ್ ಯಂಗ್ ಇಂಡಿಯಾ ಫಾರ್ಮರ್ಸ್ ಅಸೋಸಿಯೇಷನ್ ರಾಧನೆಂಜ ಆಯೋಜನೆ ಮಾಡಿತಿಂಜ ರಾಜ್ಯ ಮಟ್ಟತ್ರ ಇಫಾ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಕಳಿಗುಟ್ಟತ್ತು. ಎಜೆ ಒಆರ್ಸಿ ತಂಡಕಾರ ಗದ್ದಿತ್ತು ಇಫಾ ಚಾಂಪಿಯನ್ಸ್ ಟ್ರೋಫಿನ ಪಡೆದತ್ತು. ದಂಡನೆ ಇನಾಮ್ನ ಸದರ್ನ್ ಕಮಾಂಡ್ ತಂಡಕಾರ ಪಡೆದತ್ತೆಂಗಿ ಕೆನರಾ ಬ್ಯಾಂಕ್ ತಂಡಕಾರ ಮೂಂದನೇ ಸ್ಥಾನ ಪಡೆದತ್ತು. ಸಭಾ ಕಾರ್ಯಕ್ರಮತ್ತು ಕೂಡಿ ಅಡಿತಿ ತಕ್ಕ ಬಂದ ಮಾಜಿ ಕ್ರೀಡಾ ಸಚಿವ ಎಂಪಿ ಅಪ್ಪಚುರಂಜನೆಂಗ ಸೋಮವಾರಪೇಟೆರ ಟರ್ಫ್ ಫಾರ್ಮ್ಲು ರಾಜ್ಯ ಮಟ್ಟತ್ರ ಹಾಕಿ ಕಳಿಕೂಟತ್ನ ಆಯೋಜನೆ ಮಾಡೋಣ ಮೂಲಕ ಹಾಕಿ ಕಳಿಕು ಪುರುಡು ಕೊಡಬಹುದು ನಲ್ಲ ವಿಷಯ ಎಂದು ಅಣಚಿ. ಕಾರ್ಯಕ್ರಮತ್ರ ಕೊರವ ಕಾರಿಕೆನ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ ಎಂಗ ವಯಸ್ಸಿಂಜತ್ತು. ವೇದಿಕೆಯಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರತ್ರ ಪ್ರಾದೇಶಿಕ ನಿರ್ದೇಶಕ ವಿಷ್ಣು ಸುಧಾಕರನ್ ಕೂಡನಕ್ಕೆ ಕನಪಟ್ಟವು ಕೂಡಿ ಅಡಿತಿಂಜತ್ತು. ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ರ ಕೂಡುಕೂಟತ್ತು 21ನೇ ಕಾಲತ್ರ ಕೊಡಗು ಮುಸ್ಲಿಂ ಕಪ್ ಕ್ರಿಕೆಟ್ ಟೂರ್ನಿಕ್ಕು ಕುಶಾಲ್ ನಗರ ಗುಂಡೂರಾವ್ ಬಡಾವಣೆ ಪರಂಬಲು ಚಾಲನೆ ಕಟ್ಟಿಚಿ. ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ರ ಅಧ್ಯಕ್ಷ ಕೆ ಅಬ್ದುಲ್ ರಶೀದ್ ಮುಖ್ಯ ಬಿಂದು ಆಯ್ತು. ಕುಶಾಲ್ ನಗರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಕೂಡನಕ್ಕೆ ಮುಖ್ಯಪಟ್ಟವು ಕೂಡಿ ಅಡಿತಿಂಜತ್ತು. 66x11 kV ವಿದ್ಯುತ್ ಉಪಕೇಂದ್ರ ತಂಜ ಪೊರಪೋಪ F6 ಭಾಗಮಂಡಲ ಫೀಡರ್ಲು ಇಂದು ಪೊಲಕ 10 ಗಂಟೆಂಜ ವೈಪತ್ತ 5 ಗಂಟೆಕತನೆ ಅವಶ್ಯ ರಿಪೇರಿ ಪಣಿ ಉಳನಗೊಂಡು ತಾಳತ್ಮನೆ, ಅಪ್ಪಂಗಳ, ಬೆಟ್ಟಗಿರಿ, ಚೇರಂಬಾಣೆ, ಚಟ್ಟಿಮನಿ, ಭಾಗಮಂಡಲ, ತಲಕಾವೇರಿ, ಅಯ್ಯಂಗೇರಿ ಪಿಂಜ ಸುತ್ತಮುತ್ತು ಜಾಗತ್ ಕರೆಂಟೆಪ್ಪಲೆ ಸಾರ್ವಜನಿಕ ಅಂಗ ಸಹಕಾರ ಚಡುವಣಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಂಜ ನಾಳೆ ಪೊಲಕ 11 ಗಂಟೆಂಜ ಮಜಾನ 1 ಗಂಟೆಕತ್ತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಲು ಮಿನಿ ಚಾಕ್ರಿ ಮೇಳ ನಡಪ. SSLC, PUC, ITI, ಡಿಪ್ಲೊಮಾ ಪದವಿ ಪಿಂಜ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಪಡೆದಿತ್ತುಳ್ಳ ಅಭ್ಯರ್ಥಿಯ ತಂಗಡ ಒತ್ತ ದಾಖಲೆಯೋಡೆ ಈ ಚಾಕ್ರಿ ಮೇಳತ್ತು ಹಾಜರಾಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಎಂಗ ಅರಿಚಿಟ್ಟಿತ್ತು. ವಿವರ ಮಾಹಿತಿಗೆ 8 2 9 6 0 2 0 8 2 6 ಜಾಬ್ ಕೋಆರ್ಡಿನೇಟರ್ನ ಸಂಪರ್ಕ ಮಾಡಲು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ಸಹಕಾರ ತರಬೇತಿ ಸಂಸ್ಥೆ ರಾಧನೆಂಜ 2026 ಜುಲೈ 1 6 ತಿಂಗತ್ರ ರೆಗ್ಯುಲರ್ ಡಿಪ್ಲೊಮಾ ಇನ್ ಕೋಪರೇಟಿವ್ ಮ್ಯಾನೇಜ್ಮೆಂಟ್ ಕೋರ್ಸ್ ಸಹಕಾರ ತರಬೇತಿಗೆ ಅರ್ಜಿ ಹಾಕಿತು. ಕೊಡಗು, ಹಾಸನ, ಪಿಂಜ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು, KICM ಮಡಿಕೇರಿ ವ್ಯಾಪ್ತಿಗೆ ಬಪ್ಪನಗೊಂಡು ಅರ್ಜಿ ಹಾಕಿತು. ಇಂದೇಂಜ ಅರ್ಜಿ ಇಡೋ ಪ್ರಕ್ರಿಯೆ ಶುರುವಾಪ. ಅವರ ಮಾಹಿತಿಗೆ 9 9 0 1 8 9 8 7 ನಂಬರ್ನ ಸಂಪರ್ಕ ಮಾಡಲು. ಕೊಡಗು ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಕೂಡುಕೂಟದ ಕೊಡಗು ಜಿಲ್ಲಾ ಮಟ್ಟತ್ರ ಫುಟ್ಬಾಲ್ ಲೀಗ್ ಕಳಿಕೂಟ ಇದೇ 14 17 ಅಂಗ

0: அம்மத்தி ஹைஸ்கூல் பரம்புல நடப்பாந்து காரியதர்ஷி பந்திக்கண்ட நாகேஷ் அரிச்சிட்டித்து இல்லி களிக்கூட்டத்து 10 நோந்தாயித்த தண்டக்கார கூடியாடுவா களிக்கூட்டத்னா ஜில்லா ஃபுட்பால் சம்சரா போஷக்கங்களான நெல்லமக்கட மோகன் அப்பையாயங்க உத்கட்டனை மாடுவா தண்டாயிரத்தி 25-26 சாலுக்கு மெட்ரிக் ஆன கோர்ஸ் ஓதினுள்ள பையத்துள் வர்க்கத்திர வித்தியார்த்தியா பிஞ்ச பிரவர்க உந்து அலைமாரி அரை அலைமாரி வித்தியார்த்தியல் உண்டு பையத்துள் வர்க்கத்திர கல்யாண இலாக்கேர மூலக கொடுப்பனத்த சுல்க மறுபாவத்தி சௌலபிய கைத்து ஆன்லைன் மூலக அர்ஜி ஒப்புச்சுடோ நாளாங்கின இதே 16 கத்தனை மின்னக்கு தெற்கித்தேந்து ஜில்லா அதிகாரி பையத்துள் வர்க்கரட கல்யாண இலாக்கை கொடுகு ஜில்லை மடிக்கேரி இங்க பிரகட்டனையில் அரிச்சிட்டித்து ஆன்லைன் மூலக அர்ஜியோட வெப்சைட்ன https://sp.postmetric.karnataka.gov.in இல்லேங்கி 8050077044 நம்பர்ன சம்பர்க்க மாடலு கர்நாடக அரைபாஷி சம்ஸ்கிருதி பிஞ்ச சாகித்ய அகாடமி ராஜனேஜ அரைபாஷி சம்ஸ்கிருதி பிஞ்ச அபிவிருத்தி சங்க கெதமுள்ளூரு தோரா விராஜ்பேட்டை இங்கடு கூட்டு கூட்டத்து அரைபாஷி கடிநாட உற்சவ தண்டாயிரத்தி 26 காரியக்கிரம இதே 13 அங்கு பொலக்க 9 கண்டிக்கு தோரா சமுதாய பவனத்து நடப்ப முக்கியமந்திரி எங்கட கானூனு சலகார பிஞ்ச விராஜ்பேட்டை கஷேத்திர சாசகங்களான அஜிக்குட்டர் எஸ் பொன்னான கர்நாடக அரைபாஷி சம்ஸ்கிருதி பிஞ்ச சாகித்ய அகாடமி அத்தியட்சங்களான சதானந்த மாவாஜி ஜில்லா கேரண்டி யோஜனை அத்தியட்சங்களான தர்மஜா உத்தப்ப கூடனக்கே கனப்பட்டவு கூடியாடுவா கர்நாடக லோகாயுக்த மடிக்கேரியா லோகாயுக்த அதிகாரியா இதே 13 அங்கு போலாக 12 கண்டெஞ்ச மஜன 1 கண்டகத்தனே பொன்னம்பேட்டை தாலூக்கு கச்சேரி சபாபாடில் கர்நாடக லோகாயுக்த காய்தியரடியில் புகார் அர்ஜினை ஸ்வீகார மாடுவ துமுச்சிட்டித்து நோட்டரிஞ்சு அஃபிடவிட் மாடின அர்ஜின ஸ்வீகார மாடுவ சர்க்காரி கச்சேரியில் அதிகிருத்த கெல்சத்த மின்னக் தேர்க்கோப்பிஞ்ச போரபார தொந்தரை கொடுப்ப சர்க்காரி அதிகாரி நௌக்கரங்கட விருத புகார் அர்ஜின நிற்க மாடின காகதத்தில் கொடுக்கோலு இல்லிக்கு சுத்தி சமாச்சார தகுந்தத்து
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್
3: ಸರ್ಪ್ರೈಸ್ ಗಿಫ್ಟ್
2: ಓಪನ್ ಮಾಡು
3: ವಾವ್ ಡೈಮಂಡ್ ನೆಕ್ಲೇಸ್ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್ ಸೂಪರ್ ಥ್ಯಾಂಕ್ ಯು ರೀ ಎಲ್ಲಿಂದ
2: ಮುಳಿಯಾದಿಂದ ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಗುಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ನಿಮ್ಮ ಹಳೆಯ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷೀನ್ ಮಿಕ್ಸಿ ಕುಕ್ಕರ್ ಗ್ರೈಂಡರ್ ತನ್ನಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹರಿಶ್ಚಂದ್ರಪುರ ಕೊರಿಗೊಪ್ಪಲು
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ಸ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
3: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟಿ ತಲಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ
5: ವಿವಾಹ ಬಟ್ಟೆಗಳು ಡೈಲಿ ವೇರ್ ಸ್ಯಾರೀಸ್ ಕುರ್ತಾ ಚೂಡಿದಾರ್ ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್ ಮೇನ್ ರೋಡ್ ಇರಿಟಿ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
8: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್ ಸ್ಟಿಲ್ ಹಸ್ಕ್ವರ್ನಾ ಹಾಂಡಾ ಆಯಿಲೊಮ್ಯಾಕ್ ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ ಅಗತ್ಯ ಮಾಡುವ ಟಿಲ್ಲರ್ ನಾಟಿ ಮಾಡುವ ಮಿಷನ್ ಡ್ರಮ್ ಸೀಡರ್ ಬುಟ್ ಚಾಪರ್ ಮಿಷನ್ ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್ 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸಂಪರ್ಕಿಸಿ ಪೊನ್ನಿ ಮಾನಿಸ್ ಕೈಕೇರಿ ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು ಮೇಕೇರಿ ಕಾಲ್ 8722044039
9: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು ಕುಶಾಲನಗರ ಮತ್ತು ಪಿರಿಯಾಪಟ್ಟಣ ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಖಾಸಗಿ ಕಂಪನಿಗಳಿಗೆ ಸವಾಲೊಡ್ಡುವ ಅನಿವಾರ್ಯತೆಯಿಂದ ಆಕಾಶವಾಣಿ ಎಫ್ಎಂಗಳು ಕೂಡ ಭಾಷೆ, ವಿಷಯಗಳ ಆಯ್ಕೆ, ಮಂಡನೆ, ಶೈಲಿ ಮುಂತಾದವುಗಳಲ್ಲಿ ಈ ಮೊದಲಿನಂತಿದ್ದ ಶುದ್ಧತೆಯನ್ನು ತಕ್ಕ ಮಟ್ಟಿಗೆ ಕೈಬಿಟ್ಟವು. ಆರಂಭದಲ್ಲಿ ಖಾಸಗಿ ವಾಹಿನಿಗಳ ಅಬ್ಬರದ ವೇಗದ ಶೈಲಿಯಿಂದ ಜನ ಆಕರ್ಷಿತರಾದರು. ಆದರೆ ಬರುಬರುತ್ತಾ ಅವರಿಗೆ ಭ್ರಮ ನಿರಸನವಾದಂತಾಗಿ ಚಿತ್ರಪ್ರೇಮಿಗಳ ಯುವಕ ಯುವತಿಯರ ವಾಹಿನಿಗಳಾಗಿ ಉಳಿಯುವಂತಾದದ್ದು ಈ ವಾಹಿನಿಗಳ ದುರಂತ. ಆದರೆ ಇವುಗಳ ಉದ್ದೇಶ ಕೇವಲ ಹಣಗಳಿಕೆಯಾಗಿದ್ದರಿಂದ ಸಾಂಸ್ಕೃತಿಕ ಸಾಮಾಜಿಕ ಪ್ರಭಾವದ ಬಗ್ಗೆ ಈ ವಾಹಿನಿಗಳು ತಲೆ ಕೆಡಿಸಿಕೊಳ್ಳದಿರುವುದು ಮಾಧ್ಯಮಗಳ ಸಾಮಾಜಿಕ ಹಾಗೂ ನೈತಿಕ ಹೊಣೆಯ ಬಗ್ಗೆ ಮತ್ತೊಮ್ಮೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಯಿತು. ಆಕಾಶವಾಣಿ ತನ್ನ ಕೇಳುಗರನ್ನು ಕಳೆದುಕೊಳ್ಳುತ್ತಿದ್ದರೂ ತನ್ನ ಕಾರ್ಯಕ್ರಮಗಳ ಮಂಡನೆಯ ವಿಷಯದಲ್ಲಿ ಪೂರ್ಣ ಸಂಧಾನ ಮಾಡಿಕೊಳ್ಳದೆ ದೇಶೀ ಸೊಗಡು ಭಾಷೆ ಸಂಸ್ಕೃತಿಗೆ ಬದ್ಧವಾಗಿ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದು ಸ್ವಾಗತಾರ್ಹ. ಇವುಗಳೊಂದಿಗೆ ಸಂವಿಧಾನದಲ್ಲಿ ಹೇಳಲಾಗಿರುವ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹಾಗೂ ನಾಡಿನ ಏಕತೆಯನ್ನು ಎತ್ತಿಹಿಡಿಯುವುದು, ಸದಭಿರುಚಿಯ ಹಾಗೂ ಸಮತೋಲನವಾದ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಪ್ರಾದೇಶಿಕ ಹಾಗೂ ಸ್ಥಳೀಯ ಮಾಹಿತಿಯನ್ನು ನಿರಂತರವಾಗಿ ನೀಡುತ್ತಿದ್ದರೂ ತನ್ನ ವಿಚಾರಗಳನ್ನು ಕೇಳುಗರ ಮೇಲೆ ಹೇರದಿರುವುದು, ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಆಂತರಿಕವಾಗಿ ಸೌಹಾರ್ದತೆ ಉಳಿಯುವಂತೆ ದೇಶದಲ್ಲಿ ನೋಡಿಕೊಳ್ಳುವುದು, ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ದೇಶದ ಏಕತೆಯನ್ನು ಬಿಂಬಿಸುವುದು, ಎಲ್ಲ ವರ್ಗದ ಜನರಿಗೂ ತಲುಪುವಂತೆ ಮಾಹಿತಿ, ಮನರಂಜನೆ, ಶಿಕ್ಷಣವನ್ನು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸುವುದು, ಕೃಷಿ, ಶಿಕ್ಷಣ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವುದು, ಗ್ರಾಮೀಣ, ಅನಕ್ಷರಸ್ಥ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಜನರ, ಯುವಜನರ, ಗುಡ್ಡಗಾಡು ಜನರ, ಗಡಿಭಾಗದ ಜನರ, ಯಾವ ಸೌಲಭ್ಯಗಳೂ ತಲುಪದ ಭಾಗದಲ್ಲಿರುವ ಜನತೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಅವರ ಅಗತ್ಯಗಳಿಗೆ, ಅವಶ್ಯಕತೆಗಳಿಗೆ ಸ್ಪಂದಿಸಿ ಕಾರ್ಯಕ್ರಮವನ್ನು ರೂಪಿಸಿ ಪ್ರಸಾರ ಮಾಡುವುದು, ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಶೋಷಣೆ, ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ದನಿಯಾಗುವುದು, ಗ್ರಾಮೀಣರು, ಅಲ್ಪಸಂಖ್ಯಾತರು, ಮಹಿಳೆಯರು, ಮಕ್ಕಳು, ಅನಕ್ಷರಸ್ಥರೇ ಮೊದಲಾದವರನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು ಆಕಾಶವಾಣಿಯ ಕಾರ್ಯಕ್ರಮಗಳ ಹೆಗ್ಗಳಿಕೆ. ಆಕಾಶವಾಣಿ ರಾಷ್ಟ್ರೀಯ ಐಕ್ಯತೆಯ ಹರಿಕಾರ ಕೂಡ ಆಗಿದೆ. ಈ ಉದ್ದೇಶಗಳ ಈಡೇರಿಕೆಗಾಗಿ ಸಮರೋಪಾದಿಯಲ್ಲಿ ಆಕಾಶವಾಣಿಯ ಅಭಿವೃದ್ಧಿ ನಡೆದ ಕಾರಣ ಇಂದು ಅದು ಪ್ರಮುಖವಾಗಿ ಗ್ರಾಮೀಣ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಅತಿ ಮುಖ್ಯ ಸಮೂಹ ಮಾಧ್ಯಮವಾಗಿದ್ದು ಹಲವು ಸಂದರ್ಭಗಳಲ್ಲಿ ಮಾಹಿತಿ ಹಾಗೂ ಮನರಂಜನೆಯ ಏಕೈಕ ಸಾಧನವಾಗಿದೆ. ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಆ ಕಾಲದಲ್ಲಿ ವಿಶೇಷ ಅನುದಾನವನ್ನು ನೀಡಿ

0: ನಿಗದಿತ ಅವಧಿಯೊಳಗೆ ಕೆಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿತು. ಇದಕ್ಕೆ ಮುಖ್ಯ ಕಾರಣ ಈ ಭಾಗದಲ್ಲಿ ರೇಡಿಯೋ ಹಾಗೂ ದೂರದರ್ಶನದ ವಿಸ್ತರಣೆಯ ಜೊತೆಗೆ ಗಡಿಯಲ್ಲಿ ನಡೆಯುತ್ತಿದ್ದ ಭಾರತ ವಿರೋಧಿ ಪ್ರಚಾರವನ್ನು ತಡೆಯುವುದಾಗಿತ್ತು. ಅದಕ್ಕಾಗಿ ಇಸವಿ 2000 ರಿಂದ 2002 ರೊಳಗೆ ಸರ್ಕಾರ 430 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಆ ರಾಜ್ಯಕ್ಕೆ ನೀಡಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
0: ಆಕಾಶವಾಣಿ ಬೆಂಗಳೂರು.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ ಕಿವಡಸಣ್ಣವರ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಇವರೊಂದಿಗೆ ಜಾಂಪಣ್ಣ ಆಶ್ರಿಹಾಳ್.
4: ನಿನ್ನ ಕಂಡಾಗ ಸಂತೋಷವೇನು.
5: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ಆಯ್ತು?
6: ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳನ್ನು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ದು ಕಿವಡಸಣ್ಣವರ್ ಅಂತ ಹೇಳಿ ಒಂದು ದೊಡ್ಡ ವಿಭಕ್ತ ಕುಟುಂಬ, ನಮ್ಮ ನೆಗಿನಾಳ್ ಗ್ರಾಮದ್ದು. ಸೊ ಭಾಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯಿತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲೂ ಇಲ್ಲ. ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ
5: ಸಹಜವಾಗಿ.
6: ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ಪಿ ಯು ಸಿ ಡಿಗ್ರಿ ಬಸನಗುಡಿ ನ್ಯಾಷನಲ್ ಕಾಲೇಜ್, ನಂತರ ಎಂ ಎ ಎಂ ಫಿಲ್ ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸ್ ನಾನು ಎಲ್ಲೆಲ್ಲಿ ಓದಿದೆ ಶಾಲೆ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದ್ರೆ ನನಗೆ ಸ್ವತಃ ಓದಕ್ಕೆ ಆಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತೆ ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಬಹಳಷ್ಟು ಸಪೋರ್ಟ್ ಮಾಡಿದ್ರು.
5: ಈಗ ನಿಮಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು, ನಿಮ್ಮ ಪ್ರತಿಭೆ ನಿಮ್ಮ ಆಸಕ್ತಿಗೆ ಸಾಕಷ್ಟು ನೀರೆರೆದು ಪೋಷಣೆ ಮಾಡಿದ್ದಾರೆ. ನಿಮ್ಮಿಂದ ಬೆಳೆದಂತಹ ಈಗ ನಿಮ್ಮ ಪ್ರತಿಭೆ ಅದನ್ನು ಹಂಚಿಕೊಂಡವರು, ನಿಮ್ಮನ್ನ ನಿಮ್ಮ ಶಿಷ್ಯತ್ವ ತಗೊಂಡು ನಿಮ್ಮ ಜೊತೆಗೆ ಜೊತೆಗೆ ಬೆಳೆದಂತಹ ದೊಡ್ಡ ಟೀಮೇ ಇರಬಹುದು.
6: ಸೊ ನನಗೆ ಸಿಕ್ಕಂತ ಅವಕಾಶಗಳು ನನ್ನಂತವ್ರಿಗೆಲ್ರಿಗೂ ಸಿಗಬೇಕು, ಅವಕಾಶ ವಂಚಿತರಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಗೆಳೆಯ ನಾಗೇಶ್ ಮತ್ತು ಮುದ್ದಾ ವಸಂತ ಮೇಡಮ್ ಎಲ್ಲ ಸೇರಿ 1997 ಸಮರ್ಥನಂ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ನಂತರ ಅದರ ಮೂಲಕ ನಾವು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ, ಶೈಕ್ಷಣಿಕ ಇರ್ಬೋದು ಮತ್ತು ತಂತ್ರಜ್ಞಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆ ಮತ್ತು ಕ್ರೀಡೆ ಜೊತೆಗೆ ಸಂಗೀತ ಮತ್ತು ನೃತ್ಯ, ಯಾಕಂದ್ರೆ ಅಂಗವಿಕಲತೆಗೆ ಪ್ರತಿಭೆ ಇರುತ್ತೆ, ಅಂಗವಿಕಲರಲ್ಲಿ ಅವಕಾಶ ಇಲ್ಲ ಅಂದ್ರೆ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಕ್ಕಲ್ಲ. ಸೊ ಅವಕಾಶ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ಕೊಡುವಂಥ ವ್ಯವಸ್ಥೆ ನಮ್ಮ ಸಿಂಪಾನ ಒಂದು ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಲೇಜ್ ಇದೆ ಅಂಡ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಅಂತ ಹೇಳಿ ಅಂದ್ರೆ ಕ್ರಿಕೆಟ್ ಮಂಡಳಿನ ಸಮರ್ಥನ ಮೂಲಕ ನಾವು ಸ್ಥಾಪಿಸಿದ್ವಿ.

0: ವರ್ಲ್ಡ್ ಬ್ಲೈಂಡ್ ಕ್ರಿಕೆಟಲ್ಲೂ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳು ಮಾಡಿ ಗ್ಲೋಬಲ್ ಬ್ಲೈಂಡ್ ಕ್ರಿಕೆಟ್ ಡೆವಲಪ್ ಮಾಡಿದ್ದೀವಿ. ಅಮೆರಿಕಾ ಇಂಗ್ಲೆಂಡಲ್ಲೆಲ್ಲ ವ್ಯವಸ್ಥೆ ಇದೆ. ಸೊ ಈ ಸಂಸ್ಥೆ ಮೂಲಕ ನಮ್ಮಂಥವ್ರಿಗೆ ಯಾವುದೇ ಅಡಚಣೆ ಬರದಂಗೆ ಓದಲಿಕ್ಕೆ, ಅರ್ಥಂಥ ಟೆಕ್ನಾಲಜಿ ಟ್ರೈನಿಂಗ್ ಕಲೀಲಿಕ್ಕೆ, ಆಟ ಕ್ರಿಕೆಟ್ ಆಡಲಿಕ್ಕೆ, ಬೇರೆ ಕ್ರೀಡೆ ಆಡಲಿಕ್ಕೆ, ಅದರಲ್ಲೂ ಸಂಗೀತ ಮತ್ತು ನೃತ್ಯ ಕಲೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಮರ್ಥ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವೇನು ಹೇಳ್ತೀವಿ ಅಂದರೆ ಸರ್, ಅಂಧತ್ವ ಆಗಲಿ ಅಂಗವಿಕಲತೆ ಪ್ರತಿಭೆಗೆ ಅಡ್ಡ ಬರಬಾರ್ದು. ಸೊ ಅದಕ್ಕೆ ಬೇಕಾದಂಥ ವೇದಿಕೆ ಬೇಕು,
1: ಅನುಕಂಪ ಇರಬಾರದು, ಅವಕಾಶ ಸಿಗಬೇಕು ಅಂತಾನೆ ಹೇಳ್ತಾರೆ ಎಲ್ಲರೂ ಕೂಡ, ಅದನ್ನೇ ಹೇಳ್ತಾರೆ. ಪ್ರತಿಭೆ ಅಷ್ಟೇ ಜನರಿಗೆ ಕಾಣಬೇಕು ಅಂತೇಳಿ. ಈಗ

0: ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವೇನು ಹೇಳ್ತೀವಿ ಅಂದರೆ, ಸರ್ ಅಂಧತ್ವ ಆಗಲಿ ಅಂಗವಿಕಲತೆ ಪ್ರತಿಭೆಗೆ ಅಡ್ಡ ಬರಬಾರ್ದು. ಸೊ ಅದಕ್ಕೆ ಬೇಕಾದಂಥ ವೇದಿಕೆ ಬೇಕು, ಅದು ಸಮರ್ಥನ ವೇದಿಕೆ.
1: ಅನುಕಂಪ ಇರಬಾರ್ದು, ಅವಕಾಶ ಸಿಗಬೇಕು ಅಂತಲೇ ಹೇಳ್ತಾರೆ,
0: ಖಂಡಿತ
1: ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಆ ಪ್ರತಿಭೆ ಅಷ್ಟೇ ಜನರಿಗೆ ಕಾಣಬೇಕು ಅಂತೇಳಿ. ಈಗ ಈಗ ತಾವು ಹೇಳ್ತಿದ್ರಲ್ಲ, ಜಾಗತಿಕ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತಿಸ್ಕೋಬೇಕಂತಂದರೆ ಅಲ್ಲೆಲ್ಲ ಹೋಗಿ ಆಟ ಆಡಿ ಬಂದಿದ್ದೀರಾ ಬೇರೆ ದೇಶಕ್ಕೆ, ಮತ್ತು ಯಾವ್ಯಾವ ಕಾರಣಕ್ಕಾಗಿ ನೀವು ವಿದೇಶಕ್ಕೆ ಹೋಗಬೇಕಾಯಿತು?
0: ಸರ್, ಅನೇಕ ಕಾರಣಕ್ಕಾಗಿ. ಮೊದಲು ನಾನು 1986 ಇನ್ನೂ 10ನೇ ಕ್ಲಾಸಲ್ಲಿ ಇದ್ದಾಗಲೇ ರಮಣ ಮಹರ್ಷಿ ಅಂಧರ ಶಾಲೆಯಿಂದ ಇಂಗ್ಲೆಂಡ್ ಕರ್ಕೊಂಡು ಹೋಗಿದ್ದೆ.
1: ಓ ಹೋ,
0: ಆವಾಗ 3 ಕಾರಣಕ್ಕೆ ಹೋಗಿದ್ವಿ. ಅದು ಎಜುಕೇಷನಲ್ ಕಲ್ಚರಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿ ಹೋಗಿದ್ವಿ. ನಾನು BBC ಕೂಡ ಭಾಳ ಇಷ್ಟ, ನನಗೆ ತುಂಬ ಕೇಳ್ತಿದ್ದೆ, ಅದ್ರ ಮೂಲಕ ನಾನು ಇಂಗ್ಲೀಷ್ ಕಲಿತೆ. ಸೊ ಅಲ್ಲಿ ಹೋದಾಗ ನಾನು ಹಾಡೋದು, ನೃತ್ಯ ಮಾಡೋದು, ಮತ್ತು ಅಲ್ಲಿ ಹೋಗಿ ಕ್ರಿಕೆಟ್ ಕೂಡ ಆಡಿದ್ವಿ. ಸೊ ನಂತರ ಹಾಗೆ ಪ್ರಾರಂಭ ಆಗಿದ್ದು 1997 ಮತ್ತೆ ಪ್ರಾರಂಭ ಮಾಡಿದೆ ಫಾರಿನ್ ಹೋಗ್ಲಿಕ್ಕೆ. ಸಮರ್ಥನಂ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಮೂಲಕ ಕೇಪ್ ಟೌನ್ ಹೋಗಿದ್ದೆ, ಅಲ್ಲಿ ಕ್ರಿಕೆಟ್ ಕಾನ್ಫರೆನ್ಸ್ಗೆ. ಮತ್ತು ನಮ್ಮ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಅನೇಕ ದೇಶಗಳಿಗೆ ಕರ್ಕೊಂಡು ಹೋಗಿದ್ವಿ. ನಮ್ಮ ಸಂಗೀತ ಮತ್ತು ನೃತ್ಯ ತಂಡವನ್ನು, ಸಮರ್ಥನ ಸುನಾದ ತಂಡವನ್ನು ಅನೇಕ ಬಾರಿ ಹೊರದೇಶಕ್ಕೆ ಕರ್ಕೊಂಡು ಹೋಗಿದ್ವಿ, ಅಮೇರಿಕಾ, ಇಂಗ್ಲೆಂಡು, ಬ್ಯಾಂಕಾಕು ಮತ್ತು ಬೇರೆ ರಾಷ್ಟ್ರಗಳಿಗೆ ಅವರ ಪ್ರತಿಭೆ ತೋರಿಸಲಿಕ್ಕೆ. ಮತ್ತು ನಮ್ಮ ಕನ್ನಡ ಭಾಷೆ, ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಒಂದು ಹಿರಿಮೆಯನ್ನು ಪ್ರತಿನಿಧಿಸಲಿಕ್ಕೆ ಕೂಡ ಅಕ್ಕ ಸಮ್ಮೇಳನಕ್ಕೆ ಇರ್ಬೋದು, ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕಾ ಇರ್ಬೋದು, ಮತ್ತೆ ರೋಟರಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ, ಇದರ ಎಲ್ಲ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಹುಡುಗರು. ಸೊ ನಾವು ಆಕಾಶವಾಣಿ ಮೂಲಕ ಏನೇನು ಕೇಳಿದೆ, ಇವನ್ ಯುನೈಟೆಡ್ ನೇಷನ್ಸ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಇದರದೆಲ್ಲ ಅಲ್ಲೆಲ್ಲ ಹೋಗಿ ಕರ್ಕೊಂಡು ಹೋಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಮತ್ತೆ ಅಲ್ಲೆಲ್ಲ ಹೋದಾಗ ನನಗೆ ನೆನಪಾಗ್ತಿತ್ತು, ನಾನು ಆಕಾಶವಾಣಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಕೇಳಿದ್ನಲ್ಲ, ಸೊ ಅಲ್ಲಿ ಹೋಗಬೇಕು ಅನ್ನೋ ಒಂದು.
1: BBCನ ಕೂಡ ಕೇಳಿದಿರಿ ನೀವು?
0: ತುಂಬಾ.
1: ಇಲ್ಲಿ ತಮ್ಮ ಒಂದು ಪುಸ್ತಕದಲ್ಲಿ ವಾಟ್ ಯು ಸಿ ಐ ಹಿಯರ್ ಆಲ್ ಥ್ಯಾಂಕ್ಸ್ ಟು ಟೆಕ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ಎದ್ರ ಬಗ್ಗೆ ಇದೆ ಇದು?
0: ಸರ್, ಇದು ಸ್ಟಾರ್ಟಿಂಗ್ ಆಕಾಶವಾಣಿ. ಸೊ ಈಗ ಕಾಮೆಂಟೇಟರ್ಸ್ ನೋಡಿ ಹೇಳೋದನ್ನ ಕೇಳಿಸ್ಕೊಂತಿದ್ವಿ. ಸೊ ಈಗ ಟಿವಿ ಬಂದ್ರು ಕೂಡ ನಾನು ಕೇಳಿಸ್ಕೊಳ್ಳಬೇಕು. ಅದರಿಂದ ಆಕಾಶವಾಣಿಗೆ ವಿಶೇಷವಾದ ಸ್ಥಾನ. ನಂತರ ಟೆಲಿಫೋನ್ ಬಂತು, ಈಗ ಸ್ಮಾರ್ಟ್ ಫೋನ್ ಇರೋದ್ರಿಂದ ನಾವು ಆಕಾಶವಾಣಿ ರೇಡಿಯೋ ಫೋನಲ್ಲೇ ಕೇಳ್ಬೋದು. ಸ್ಮಾರ್ಟ್ ಟೆಲಿವಿಷನ್ ಇರೋದ್ರಿಂದ ನಾವು ಟಿವಿ ನೋಡೋ ಅವಶ್ಯಕತೆ ಇಲ್ಲ, ರೇಡಿಯೋನೇ ಕೇಳ್ಬೋದು. ನಾನು ಅದೇ ಮಾಡ್ತೀನಿ ಡೈಲಿ. ಸೊ 24/7 ನಮ್ಮ ಮನೆಯಲ್ಲಿ ಆಕಾಶವಾಣಿ ಬೆಂಗಳೂರು ಓಡ್ತಾ ಇರುತ್ತೆ.
1: ಈಗ ಆಕಾಶವಾಣಿ ಮೊದಲು ಒಂದು ಯಾವುದೋ ಒಂದು ಸ್ಥಳದಲ್ಲಿ ಒಂದು ರೇಡಿಯೋ ಇಟ್ಟಿರ್ತಿದ್ರು, ಒಂದು ಸೆಟ್ ಇರ್ತಿತ್ತು, ಹೇಗೆ ಟಿವಿ ಒಂದು ಹಾಲಲ್ಲಿ ಇರುತ್ತೆ ಹಾಗೆ. ಆದ್ರೆ ಇವಾಗ ಆಕಾಶವಾಣಿ ಪ್ರತಿಯೊಬ್ಬರ ಕೈಗೆ ಬಂತು, ಮೊಬೈಲ್ ಮೂಲಕವಾಗಿ ಅದು ಪ್ರತಿಯೊಬ್ಬರ ಕೈಗೆ ಬಂದಿರೋದ್ರಿಂದ ಆಕಾಶವಾಣಿ ಇನ್ನೂ ಹೆಚ್ಚಿಗೆ ಕೇಳಬೇಕು. ಆ್ಯಕ್ಚುಲಿ ಕೇಳೋದು ಕಡಿಮೆ ಇದೆ, ನೋಡೋದು ಜಾಸ್ತಿ ಆಗಿದೆ. ನೋಡಿ ನೋಡಿ ನೋಡಿ ನೋಡಿ ನೋಡಿ ಹಾಳಾಗಿದ್ದಾರೆ. ಈಗ ಕೇಳೋದು ಮತ್ತೆ ಅದು ತುಂಬಾನೇ ಪ್ರಮುಖ ಅಂತಂತೇಳಿ ಅಂಶ ಮನವರಿಕೆ ಆದ್ಮೇಲೆ ಮತ್ತೆ ಕೇಳಲಿಕ್ಕೆ ವಾಪಸ್ ಬರಬೇಕಾಗಿದೆ ಜನ.
0: ಹೌದು. ಸೊ ಅದರಿಂದ ನಾನು ಈ ಮೂಲಕ ಹೇಳೋದೇನೆಂದ್ರೆ, ಎಲ್ಲರಿಗೂ, ಎಲ್ಲ ಶ್ರೋತೃಗಳಿಗೆ, ತಮ್ಮ ತಮ್ಮ ಸ್ನೇಹಿತರಿಗೆ ಹೇಳಿ, ಆಮೇಲೆ ಯೂಟ್ಯೂಬಲ್ಲಿ ಕೇಳ್ಬೋದು ನೀವು ಆಕಾಶವಾಣಿನ. ಆಮೇಲೆ AIR ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ.
1: ನ್ಯೂಸ್ ಆನ್ ಏರ್
0: ಆ್ಯಪ್ ಇದೆ. ಸೊ ನಾನು ಎಷ್ಟೋ ಸತಿ ಫಾರಿನ್ ಇದ್ದಾಗಲೂ ಕೂಡ ಆಕಾಶವಾಣಿ ಕೇಳ್ತಾ, ನಮ್ಮ ಸಮರ್ಥನ ಸಂಸ್ಥೆ ಬಗ್ಗೆ ಸುದ್ದಿ ಬಂದಾಗ ನಾನು ಆಕಾಶವಾಣಿ ಮೂಲಕ ಕೇಳಿದ್ದೀನಿ.
1: ಕೇಳಿದಿರಲ್ಲ?
0: ಹಾ ಸರ್, ಅದು ಸಮರ್ಥನಂದು.
1: ಮತ್ತೆ ಈಗ ನಿಮ್ಮ ಒಂದು ಸಂಸ್ಥೆ ಆಗಲಿ ನಿಮಗಾಗಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ರಾಷ್ಟ್ರಪತಿಗಳ ಪ್ರಶಸ್ತಿಗಳನ್ನು ತಾವು ಸ್ವೀಕರಿಸ್ತಾ ಇರೋದ್ರಿಂದ ಸಾಕಷ್ಟು ಫೋಟೋಗಳಿವೆ ಇಲ್ಲಿ. ಈ ನಿಮಗೆ ಸಿಕ್ಕಂತಹ ಪುರಸ್ಕಾರಗಳು, ಇವುಗಳ ಬಗ್ಗೆ ಹೇಳಿ.
0: ಹಾ, ನಮ್ಮ ಕೆಲಸವನ್ನು ಗುರುತಿಸಿ ಅನೇಕ ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ. ರಾಷ್ಟ್ರಪತಿ ಭವನ್ಗೆ, ರಾಜ್ಯಭವನ್ಗೆ, ಮತ್ತು ನಮ್ಮ ವಿಧಾನಸೌಧಕ್ಕಾಗಲಿ, ಪಾರ್ಲಿಮೆಂಟ್ಗೆ, ಎಲ್ಲ ಕಡೆ ಹೋಗುವಂಥ ಅವಕಾಶ.
1: ಪ್ರಧಾನಿಗಳನ್ನು ಭೇಟಿಯಾಗಿದ್ದೀರಾ?
0: ಪ್ರಧಾನಿಗಳನ್ನ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀನಿ. ನನಗೆ ಭಾಳ ಹೆಮ್ಮೆ ಏನಾಗುತ್ತೆ ಅಂದರೆ, ನಮ್ಮ ಅಂಧ್ರ ಕ್ರಿಕೆಟನ್ನು ಭಾಳ ಹತ್ತಿರದಿಂದ ಗಮನಿಸಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು. ಆಮೇಲೆ ಈಗ ಹೋದ ವರ್ಷ ನಮ್ಮ ಹುಡುಗಿಯರು, ಬ್ಲೈಂಡ್ ಹುಡುಗಿಯರು ವರ್ಲ್ಡ್ ಕಪ್ ಗೆದ್ದು ಬಂದರು ಇನಾಗರಲ್ ವರ್ಲ್ಡ್ ಕಪ್ನ. ಆವಾಗ ಸಾಕಷ್ಟು ಮನ್ನಣೆ ಸಿಕ್ತು, ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕರೆದು ಸನ್ಮಾನ ಮಾಡಿ ಒಂದು 3/4 ಗಂಟೆ ಎಲ್ರಿಗೂ ಲಡ್ಡು ತಿನ್ಸಿದ್ರು ನಮ್ಮ ತಾಯಿ ಥರ. ಆಮೇಲೆ ಇನ್ನೂ ಹೇಳಬೇಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ತಂಡವನ್ನು ಸನ್ಮಾನ ಮಾಡಿ ಕರ್ನಾಟಕದ 3 ಹುಡುಗಿಯರಿಗೆ 10-10 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ ಸರ್, ಒಂದೊಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದ ಅಲ್ಲದೆ 13 ಹುಡುಗಿಯರಿಗೆ ತಲಾ 2-2 ಲಕ್ಷ ರೂಪಾಯಿ ಪ್ರಶಸ್ತಿ ಕೊಟ್ಟರು. ಸೊ ಈ ಥರ ಅನೇಕ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರಪತಿಗಳು ಅವ್ರನ್ನ ಗುರುತಿಸಿದ್ರು. ಆಮೇಲೆ ಕೆಲವು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಕೆಲಸನೂ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಕ್ರಿಕೆಟ್ ಮೂಲಕ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅವ್ರ ಜೀವನದಲ್ಲಿ. ಹಾಗೆ ಸಂಗೀತ, ನೃತ್ಯ ಮತ್ತು ಶಿಕ್ಷಣ, ತಂತ್ರಜ್ಞಾನ ಇವೆಲ್ಲ

0: ಬಳಸ್ಕೊಂಡು ಯಾರ್ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅವರ ಒಂದು ಲೈವ್ಲಿಹುಡ್ ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದೇ ಸಮರ್ಥ ನಮ್ಮ ಸಂಸ್ಥೆ ಗುರಿ.
1: ಭಾಳಷ್ಟು ವಿಚಾರಗಳನ್ನು ನಾವು ಬಹುಶಃ ಮಾತಾಡಿದ್ದೀವಿ. ಯಾಕಂದರೆ ನಿಮ್ಮ ವಿಷಯವಾಗಿ ಮಾತಾಡಲಿ ಕೂತ್ಕೊಂಡ್ರೆ ತುಂಬಾ ಹೊತ್ತು ಬೇಕಾಗತ್ತೆ. ನಿಗದಿತ ಸಮಯದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ತಾವು ಹೇಳಿದ್ದೀರಿ. ಮತ್ತು ಯಾವುದೇ ಒಂದು ನಮ್ಮಲ್ಲಿರುವಂಥ ಅಂಗವೈಕಲ್ಯ ಆಗಿರ್ಬೋದು, ದೋಷ ಆಗಿರ್ಬೋದು, ಅದು ನಮ್ಮ ಪ್ರತಿಭೆಗೆ ಹಿನ್ನಡೆ ಆಗಬಾರ್ದು. ಸಾಕಷ್ಟು ಅವಕಾಶಗಳನ್ನು ನೀಡಿದರೆ ಖಂಡಿತವಾಗಿ ಅವರು ದೊಡ್ಡ ಮಟ್ಟದಲ್ಲಿ ನಿಲ್ತಾರೆ ಅಂತ ಅನ್ನೋದಕ್ಕೆ ನೀವು ಸಾಕ್ಷಿ. ಮತ್ತು ನಿಮ್ಮ ಜೊತೆ ಜೊತೆಗೆ ಬೆಳೀತಾ ಇರೋವಂತಹ ನಿಮ್ಮ ಸಮರ್ಥನಂ ಸಂಸ್ಥೆಯಲ್ಲಿ ಸಂಘಟನೆಯೊಳಗೆ ಇದ್ದಂತಹ ಯಾರೇ ಆಗಲಿ ಅವರು ಬೆಳೀತಾ ಇರೋದನ್ನು ನೋಡಿದರೆ ಖಂಡಿತವಾಗಿ ಅವಕಾಶ ಕೊಟ್ಟರೆ ಪ್ರತಿಯೊಬ್ಬರು ಮೇಲೆ ಬರ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಈ ವಿಚಾರವನ್ನು ತಾವು ನಮ್ಮೆಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ. ಆಕಾಶವಾಣಿ ಬಗ್ಗೆ ನೀವು ಆಡಿದಂಥ ಮಾತುಗಳನ್ನು ಎಲ್ಲರೂ ಕೂಡ ಕೇಳಿದ್ದಾರೆ. ಆಕಾಶವಾಣಿ ಹೀಗೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಿರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸೋಣ ಸರ್.
0: ನಿಜವಾಗ್ಲೂ ನಿಮಗೂ ನಾನು ಅಭಿನಂದಿಸ್ತೀನಿ. ಯಾಕಂದ್ರೆ ಬಹಳ ವಿಶೇಷವಾದ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಆಕಾಶವಾಣಿ 90 ವರ್ಷದ ಆಕಾಶ ಮುಟ್ಟಿ ಕಾರ್ಯಕ್ರಮ ಪ್ರತಿದಿನ ನಾನು ಕೇಳ್ತೀನಿ. 8:35 to 8:50 ಕಗ್ಗದ ಸಿರಿ ಬರೋದು ದಿನ ಕೇಳ್ತೀನಿ. ಸೊ ಈ ಕಾರ್ಯಕ್ರಮ ಇನ್ನೂ ಹೀಗೆ ಮುಂದುವರಿಲಿ. ಎಲ್ಲಾ ಶ್ರೋತೃಗಳು ಆಕಾಶವಾಣಿನ ಕೇಳ್ತಾ ಇರಿ. ಮತ್ತೆ ಆಕಾಶವಾಣಿಗೆ ಕೊಡುಗೆ ಕೊಟ್ಟಂತವ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಅದನ್ನ ಕೇಳೋದು ಬಹಳ ಸಂತೋಷ ಆಗತ್ತೆ ನನಗೆ. ಸೊ ನಾವು ಸದಾ ಆಕಾಶವಾಣಿ ಕೇಳ್ತೀವಿ. ಆಕಾಶವಾಣಿ ನಿರಂತರವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಶ್ರೋತೃಗಳಿಗೆ ತಲುಪಲಿ ಅಂತ ಹೇಳಿ ಹೇಳ್ತೀನಿ. ಸಮರ್ಥನ ಬಗ್ಗೆ ಇನ್ನೊಂದು ವಿಚಾರ ಇಷ್ಟಪಡ್ತೀನಿ. ಸೊ ಸಮರ್ಥನ ಬೆಳಿಲಿಕ್ಕೂ ಕೂಡ ಆಕಾಶವಾಣಿದೆ ಕೊಡುಗೆ ಇದೆ. ಯಾಕಂದರೆ ನಾವು ಸಾಕಷ್ಟು ವಿಚಾರಗಳನ್ನ ಆಕಾಶವಾಣಿ ಮೂಲಕ ತಿಳಿಸಿ ಅನೇಕರು ಅದರ ಲಾಭ ಪಡ್ಕೊಂಡಿದ್ದಾರೆ. ಮತ್ತು ಆಕಾಶವಾಣಿಯಲ್ಲಿ ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಸರ್, ನಮ್ಮ ಶಿವಕುಮಾರ್ ಅವರು ನಡೆಸ್ತಿದ್ರು. ಅದ್ರ ಮೂಲಕ ಎಷ್ಟೋ ಜನರು ಸಮರ್ಥ ನಮಗೆ ನಾನು ಅದನ್ನು ಕೇಳಿ ಅವ್ರು ನಮ್ಮ ಹತ್ರ ಕಳಿಸ್ಕೊಡಿ ಅಂತ ಕೇಳಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವರೆಲ್ಲ ಈಗ ಸ್ವಾವಲಂಬಿಗಳಾಗಿದ್ದಾರೆ. ನಂತರ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಆಕಾಶವಾಣಿಯಲ್ಲಿ ಕ್ರೀಡಾ ಲೋಕದಲ್ಲೆಲ್ಲ ಬಂದಿದೆ ಮತ್ತು ನ್ಯೂಸಲ್ಲಿ ಬಂದಿದೆ. ನಾವು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡುವಾಗ ಆಕಾಶವಾಣಿ ಬಹಳ ನಮಗೆ ಸಪೋರ್ಟ್ ಆಗಿ ನಿಲ್ತು. ಸೊ ಹೀಗೆ ಆಕಾಶವಾಣಿ ಇಲ್ಲದೆ ಏನೂ ಇಲ್ಲ ನನಗೆ. ನನಗೆ ವೈಯಕ್ತಿಕವಾಗಿ ಆಕಾಶವಾಣಿ ಎಲ್ಲ. ಆಕಾಶವಾಣಿಗೆ ಬರೋದಂದ್ರೆ ನನಗೆ ತಾಯಿ ಮನೆಗೆ ಹೋದಂಗೆ, ತವರ ಮನೆಗೆ ಬಂದಂಗೆ. ಬಹಳ ದಿವಸ ನಂತರ ಆಕಾಶವಾಣಿ ಬರೋ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ.
1: 8 ವರ್ಷದ ನಂತರ
0: ನನಗೆ ಅವಾಗ ಉದಯಾದ್ರಿ ಅವರೆಲ್ಲ ಇದ್ದಾಗ ಬಹಳ ಬರ್ತಿದ್ದೆ. ಸೊ ಈಗ ನೀವೇ ಸಿಕ್ಕಿದಿರಿ. ಸೊ ಅಂದಮೇಲೆ ಮತ್ತೆ ನೀವೆಲ್ಲ ಬನ್ನಿ.
1: ನಿಮಗೆ ನಮ್ಮ ಕೇಳುಗರ ಪರವಾಗಿ ಅನಂತಾನಂತ ಧನ್ಯವಾದಗಳು.
0: ಮತ್ತೊಮ್ಮೆ ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಮತ್ತು ಆಕಾಶವಾಣಿಗೆ ನಾನು ಶುಭ ಹಾರೈಸ್ತಾ ಆಕಾಶವಾಣಿ 90 ದಾಟಿ 100 ವರ್ಷ ಮುಗಿಸಿ ಸೂರ್ಯಚಂದ್ರ ಇರೋವರೆಗೂ ನಿರಂತರವಾಗಿ ಆಕಾಶವಾಣಿ ಸೇವೆ ಮುಂದುವರಿಲಿ, ಇನ್ನು ಉಜ್ವಲಿಸಲಿ, ಪ್ರಜ್ವಲಿಸಲಿ ಅಂತ ಹೇಳಿ ನನ್ನ ಮಾತು ಮುಗಿಸಿ.
1: ಧನ್ಯವಾದಗಳು.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
3: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ, ಒಂದು ಕಡೆ ಚಿಗುರುತ್ತಲಿ ಒಂದು ಕಡೆ ಬಾಡುತ್ತಲಿ, ಕುಂದುತೀರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ ಎಂದೆಂದು ಮಶ್ವತ್ಥ ಹಳೆ ಹೊಸದು ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ. ಎಂದೆಂದು ಮಶ್ವತ್ಥ ಹಳೆ ಹೊಸದು ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ.

ಈ ಲೋಕದಲ್ಲಿ ಈ ಮರಕ್ಕೆ ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳೇ ಅಭಿವೃದ್ಧಿಪಡಿಸುವ ಗೊಬ್ಬರ, ಭೋಗ್ಯ ವಿಷಯಗಳೇ ಅದರ ಚಿಗುರೆಲೆ, ಅದರ ಬೀಳಲು ಬೇರುಗಳು ಕರ್ಮಪಾಶಗಳಾಗಿ ನಮ್ಮನ್ನೇ ಕಟ್ಟಿ ಹಾಕುತ್ತವೆ. ಜಗದ್ರೂಪವಾದ ಅಶ್ವತ್ಪಕ್ಷದ ಮೂಲವು ಮನುಷ್ಯನ ಹಿಡಿತಕ್ಕೆ ಸಿಕ್ಕತಕ್ಕದ್ದಲ್ಲ. ಒಂದು ಘಳಿಗೆ ಇರುವಂತೆ ಮರುಘಳಿಗೆ ಇರಲಾರದ್ದು. ಕ್ಷಣಿಕ, ಚಂಚಲ, ಯಾವ ಬ್ರಹ್ಮವಸ್ತು ಸ್ವರೂಪದಲ್ಲಿ ತತ್ವದಲ್ಲಿ ಸ್ಥಿರವೋ, ಏಕಾಕಾರವೋ, ನಿರ್ವಿಕಾರಿಯೋ, ಅದು ಕಾರ್ಯರೂಪದಲ್ಲಿ ಚಲನಶೀಲ, ಬಹುರೂಪಿ, ಸಂಸಾರ ವಿಕಾರಿ. ಅದರ ಮೂಲವಸ್ತು ಹುಟ್ಟಿಲ್ಲದ್ದು, ಸಾವಿಲ್ಲದ್ದು, ಶಾಂತಂ ಶಿವಂ ಅದ್ವೈತಂ ಬ್ರಹ್ಮ. ಶ್ರೀರಾಮಕೃಷ್ಣರು ಪರಮಹಂಸರು ವಚನವೇದದಲ್ಲಿ ಹೇಳುವಂತೆ ಸ್ಪಂದನ ಮಾತ್ರ, ಮಿಡಿಯುವಿಕೆ ಬ್ರಹ್ಮನದು.

ಈ ಅಶ್ವತ್ಥ ವೃಕ್ಷವು ಯಾವತ್ತಿಗೂ ಹಳೆಯದು ಮತ್ತು ಹೊಸದು ಆಗಿರುತ್ತದೆ. ಒಬ್ಬ ಅನುಭವಿ ಹೇಳುವಂತೆ, ಹೊಸದು ಹತ್ತಿರ ಬರಲು ಆ ಹೊಸದು ಹಳದು, ಹಳದು ದೂರದಲ್ಲಿರಲು ಅದು ಬಹಳ ಹೊಸದು.

0: ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು, ತಳೆದು ಪರ್ಚಿಸುತಿಹುವು ಮರದ ಬಾಳ್ಸಿರಿಯ. ಎಲೆಗಳನ್ನು ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು, ತಳೆದು ಪರ್ಚಿಸುತಿಹುವು ಮರದ ಬಾಳ್ಸಿರಿಯ. ಸ್ಥಳವೊಂದು ನಿನಗಿಹುದು ವಿಶ್ವರಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಸ್ಥಳವೊಂದು ನಿನಗಿಹುದು ವಿಶ್ವರಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ.
1: ಎಲೆಗಳನ್ನು ಕಡ್ಡಿ ಕಡ್ಡಿಯ ರೆಂಬೆ ಕೊಂಬೆಗಳು, ತಳೆದು ಪೆರ್ತು

0: ಈ ಮರದ ಬಾಳಿನ ಸೌಂದರ್ಯವನ್ನು ರೆಂಬೆ ಕೊಂಬೆಗಳು, ಅದರಿಂದ ಹೊರಟ ಕಡ್ಡಿಗಳು, ಅದರಿಂದ ಚಿಗುರಿ ಹೊರಬರುವ ಎಲೆಗಳು ಹೆಚ್ಚಿಸುತ್ತವೆ. ಇವೆಲ್ಲವೂ ಆ ಬ್ರಹ್ಮ ವಸ್ತುವಿನಿಂದ ಹೊರಟ ಲೋಕದ ನಾನಾ ವಿಷಯಗಳು ಎಂದು ಹೇಳಿದೆಯಲ್ಲವೇ. ಆದ್ದರಿಂದ ಈ ಜಗದಶ್ವತ್ವದಲ್ಲಿ ನಿನಗೂ ಒಂದು ಸ್ಥಳವುಂಟು. ಆದ್ದರಿಂದ ಬ್ರಹ್ಮ ವಸ್ತುವಿನಿಂದ ನೀನು ಬಂದಿರುವುದರಿಂದ ನಿನ್ನ ಸ್ಥಾನವನ್ನು ಗೌರವದಿಂದ ನೋಡತಕ್ಕದ್ದು. ನಿನ್ನ ಅಸ್ತಿತ್ವವನ್ನು ಯಾವ ರೀತಿಯಿಂದಲೂ ನಿಂದಿಸತಕ್ಕದ್ದಲ್ಲ. ವಿವೇಕಾನಂದರು ಹೇಳುವಂತೆ, ಎವ್ರಿ ಮ್ಯಾನ್ ಈಸ್ ಎ ಪೊಟೆನ್ಷಿಯಲಿ ಡಿವೈನ್. ನಾವು ಸಾಧನೆಯಿಂದ ಕಂಡುಕೊಳ್ಳಬೇಕು. ದೇವ ಎದೆಯೊಳ ಕುಳಿತು ಕಂಗೊಳಿಸುತ್ತಿಪ್ಪ, ಅಲ್ಲೆಲ್ಲೋ ಇಹನೆಂದು ಹುಡುಕುವ ಬೆಪ್ಪ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡೋ ಹುಚ್ಚಪ್ಪಗಳಿರ. ದಾಸರು ಹೇಳಿದ್ದಾರೆ, ಜೀವನವನ್ನು ಉಜ್ಜೀವನಗೊಳಿಸಲು ಪ್ರಯತ್ನಿಸು. ಸೃಷ್ಟಿಯಲ್ಲಿ ಹೀನ ಯಾವುದೂ ಇಲ್ಲ, ಯಾರೂ ಅಲ್ಲ, ಯಾವುದೂ ಯೂಸ್ಲೆಸ್ ಇಲ್ಲ. ಯೂಸ್ಡ್ ಲೆಸ್ ವಿಲ್ ಬಿಕಮ್ ಯೂಸ್ಲೆಸ್. ಒಂದು ತತ್ವಪದ ಹೀಗೆ ಹೇಳುತ್ತದೆ, ಗಂಟೆ ಹೊಡೆಯುತ್ತಿದೆ ಕೇಳಲು ಮೂಢ, ಪಂಟು ಬಡಿಯುತ್ತ ಕೂಡಲು ಬೇಡ. ಶ್ರುತಿಶಿರಗಳ ಬೋಧದ ಈ ಗಂಟೆ, ಮತಿ ವಿಭ್ರಮೆಯ ಬಿಡಿಸುವ ಗಂಟೆ, ಅತಿಮಾನವ ಸ್ಥಿತಿ ಸಾರುವ ಗಂಟೆ, ಚಿತಿಯೊಳಗಿದುವೇ ಸಾರ್ಥಕ ಗಂಟೆ, ಜೀವೈಶ್ವರ್ಯದ ಐಕ್ಯದ ಘನಘಂಟೆ, ದೇವನೆ ನೀನೆಂದರುಹುವ ಗಂಟೆ, ಸಾವಿನ ಸಂಕಟ ಕಳೆಯುವ ಗಂಟೆ, ಕಿವಿಯಿದ್ದು ಕೇಳದೆ ಬಿಡುವವರುಂಟೆ, ತೋರಿಕೆ ಅನಿಸಿಕೆ ಪುಸಿ ಎಂಬ ಗಂಟೆ, ಪಾರಮಾರ್ಥ ಸತ್ಯದ ಸಮಿಗಂಟೆ, ಘೋರ ನಿದ್ರೆಯಿಂದೆಚ್ಚರಿಸುವ ಗಂಟೆ, ಗುರುಶಂಕರನ ಪ್ರವಚನದ ಗಂಟೆ. ಅಸತ್ತನಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಯುವಂತಾಗಲಿ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 11

10 ನಿಮಿಷಕ್ಕೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಮೂಡಿಬರಲಿದೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
3: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಯುಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV ಇಂದ 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಂಗರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
1: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
1: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಮಂಕುತಿಮ್ಮನ ಕಗ್ಗ, ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ 3 ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನು ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು ಇದೇ

ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50 ಕ್ಕೆ ಕಗ್ಗದ ಸಿರಿ.

ಆಕಾಶವಾಣಿ ಮಡಿಕೇರಿ. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕವಿತೆಯನ್ನು ಹಾಡಿದ್ದಾರೆ ಸಂಗೀತ ಕುಲಕರ್ಣಿ.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದು ಮೇ ತಿಂಗಳ 11ನೇ ತಾರೀಕು, ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮಾನವನ ಜೀವನ ಒಂದು ಅವಿಭಾಜ್ಯ ಅಂಗವಾಗಿದೆ. ನಮ್ಮ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧಿಸಿದ ಸಾಧನೆ ಮೈಲುಗಲ್ಲುಗಳನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇ 11ನೇ ತಾರೀಕಿನಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗ್ತಾ ಇದೆ. 1999ರಿಂದ ಈ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ವರ್ಷ ಒಳಗೊಳ್ಳುವಿಕೆಯ ಬೆಳವಣಿಗೆಗಾಗಿ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಬೇವು ಬೆಲ್ಲ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಂದ್ರಿಕಾ ಗುರುರಾಜ್.

0: ಎಲೆಕ್ಷನ್ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಮಡಿಕೇರಿ ಆಕಾಶವಾಣಿಯಿಂದ ಚಿತ್ರ ಚಿತ್ತಾರ ಕಾರ್ಯಕ್ರಮ. ಕೇಳುಗರೆ, ಇನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಹಿನ್ನೆಲೆ ನೋಡೋದಾದರೆ 1998 ಮೇ 11 ತಾರೀಕು ಭಾರತದ ಇತಿಹಾಸಕ್ಕೆ ಸೇರಲಾದ ಒಂದು ವಿಶೇಷ ದಿನ. ಅಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿ ಹೆಸರಿನಲ್ಲಿ ಸರಣಿ ಪರಮಾಣು ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು. ಇದರಿಂದ ಭಾರತ ವಿಶ್ವದ ಪರಮಾಣು ಶಕ್ತಿಯುತ ರಾಷ್ಟ್ರಗಳಲ್ಲಿ ಒಂದಾಯಿತು. ಹಾಗೂ ಇದೇ ದಿನ ಬೆಂಗಳೂರಲ್ಲಿ ಭಾರತದ ಮೊದಲ ಸ್ವದೇಶಿ ತರಬೇತಿ ವಿಮಾನ ಹಂಸ 3 ಗಗನಕ್ಕೆ ಹಾರಿತು. ಇದಲ್ಲದೆ

ಪೊನ್ನಿಯಿನ್ ಸೆಲ್ವಂಚ್ ಟೂ ಚಿತ್ರಕ್ಕಾಗಿ ಹಾಡಿದ್ದಾರೆ ಖತೀಜಾ ರೆಹಮಾನ್, ಸಾಹಿತ್ಯ ರಚನೆ ಗುಲ್ಜಾರ್ ಅವರದ್ದು, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಮುಂದಿನ ಗೀತೆ ಅಟ್ಕನ್ ಛಟ್ಕನ್ ಚಿತ್ರದ್ದು. ಹಾಡಿದ್ದಾರೆ ಋಣ ಶಿವಮಣಿ, ಸಾಹಿತ್ಯ ರಚನೆ ಅಲೋಕ್ ಶ್ರೀವಾತ್ಸವ ಅವರದ್ದು, ಸಂಗೀತ ನೀಡಿದ್ದಾರೆ ಶಿವಮಣಿ.

ಇನ್ನು ಕೇಳೋಣ ಅಂಜಲಿ ಜೋಶಿಯವರ ಧ್ವನಿಯಲ್ಲಿ ಮುಖ್ಬೀರ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ವೈಭವ್ ಮೋದಿ ಅವರದ್ದು, ಸಂಗೀತ ನೀಡಿದ್ದಾರೆ ಅಭಿಷೇಕ್ ನೈಲ್ವಾಲ್.

ವಿಕ್ರಮ್ ವೇಧ ಚಿತ್ರಕ್ಕಾಗಿ ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್, ಸಾಹಿತ್ಯ ರಚನೆ ಮನೋಜ್ ಮೊಂಟಶೀರ್ ಅವರದ್ದು, ಸಂಗೀತ ನೀಡಿದ್ದಾರೆ ಸ್ಯಾಮ್ ಸಿಎಸ್.

0: ಶ್ರೋತೃಗಳೇ ಗಮನಿಸಿ, ಈಗ 11:10 ಗುಜರಾತ್ನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವಾದ 75 ವರ್ಷಗಳ ಆಚರಣೆ ಸೋಮನಾಥ ಅಮೃತ ಪರ್ವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡುವ ಭಾಷಣದ ನೇರ ಪ್ರಸಾರವಾಗಲಿದೆ.
1: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
2: ಅಯ್ಯೋ ದೇವರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನು ನೆನೆದಾದರೂ

0: ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ, ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
1: ಗಾನಬಚಾನದಲ್ಲಿ ಇನ್ನು ಕೇಳೋಣ ಖುದಾ ಹಾಫೀಜ್ ಚಿತ್ರದ ಗೀತೆ. ಹಾಡಿದ್ದಾರೆ ಮಿಥುನ್ ವಿಶಾಲ್ ಮಿಶ್ರಾ. ಸಾಹಿತ್ಯ ರಚನೆ ಮತ್ತು ಸಂಗೀತ ಮಿಥುನ್.

ಕಾರ್ಯಕ್ರಮದ ಕೊನೆಯಲ್ಲಿ ಯಸಿರ್ ದೇಸಾಯಿ ಅವರ ಧ್ವನಿಯಲ್ಲಿ ಕೇಳೋಣ ಭಕ್ತಿ ರಹೋ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸಿದ್ಧಾರ್ಥ ಅವರದ್ದು, ಸಂಗೀತ ನೀಡಿದ್ದಾರೆ ಹೈಪರ್ ಬೋಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ ಗಮನಿಸಿ, ಈಗ ಸಮಯ 11:10 ಇನ್ನು ಗುಜರಾತ್ನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವಾದ 75 ವರ್ಷಗಳ ಆಚರಣೆಯ ಹಿನ್ನೆಲೆಯಲ್ಲಿ ಸೋಮನಾಥ ಅಮೃತ ಪರ್ವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡುವ ಭಾಷಣದ ನೇರ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

ಶ್ರೋತೃಗಳೇ, ಈಗ ಸಮಯ 1:22. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ರಚನೆ ದಾರಾ ಬೇಂದ್ರೆ ಅವರದ್ದು, ಸಂಗೀತ ನೀಡಿದ್ದಾರೆ ಶಾಂತ ಜಯತೀರ್ಥ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ, ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
2: ಶ್ರೋತೃಗಳೇ, ಈಗ ಸಮಯ 1:33:46. ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನದ ವಿಶೇಷತೆಗಳನ್ನು ನೋಡ್ತಾ ಹೋಗೋದಾದ್ರೆ, ಇವತ್ತು ಗುಜರಾತ್ನ ಸೋಮನಾಥ ದೇವಾಲಯವು 75 ವರ್ಷಗಳನ್ನು ಸಂಭ್ರಮಾಚರಣೆಯಲ್ಲಿದೆ. ಗುಜರಾತ್ನ ಸೋಮನಾಥ ದೇವಾಲಯವು ಶಿವನ 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾಗಿದ್ದು, ಇದನ್ನು ಅಮರ ದೇವಾಲಯ ಎಂದು ಕೂಡ ಕರೀತಾರೆ. ಗಿರ್ ಸೋಮನಾಥ ಜಿಲ್ಲೆಯ ಪ್ರಭಾಸ್ ಪಟಾನ್ನಲ್ಲಿರುವ ಇದು ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಅನೇಕ ಬಾರಿ ದಾಳಿಗೆ ಒಳಗಾಗಿ ಪುನರ್ ನಿರ್ಮಾಣಗೊಂಡ ಈ ದೇವಾಲಯ ಇದೀಗ ಪುನರ್ ನಿರ್ಮಾಣಗೊಂಡು 75ನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ. ಚಂದ್ರದೇವನು ಇಲ್ಲಿ ಶಿವನನ್ನ ಪೂಜಿಸಿ ಶಾಪದಿಂದ ಮುಕ್ತಿ ಪಡೆದ ಸ್ಥಳವೆಂದು ಇದನ್ನ ನಂಬಲಾಗಿದೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಮಾಡಿದರು. ನೂತನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ 75ನೇ ವರ್ಷಾಚರಣೆ ಮತ್ತು ಸೋಮನಾಥ ಸ್ವಾಭಿಮಾನ್ ಪರ್ವ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದರು. ಈ ಸಂದರ್ಭ ಸೋಮನಾಥೇಶ್ವರ ದೇವಾಲಯದಲ್ಲಿ 72 ಗಂಟೆಗಳ ಕಾಲ ಓಂಕಾರ ಪಠಣ ಕೂಡ ನಡೆಯಿತು. ಈಗ ಕೇಳೋಣ ಓಹಿಲೇಶ್ವರ ಚಿತ್ರದ ಗೀತೆ ಘಂಟಶಾಲಾ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ವಿಜಯ ನರಸಿಂಹ ಅವರದ್ದು, ಸಂಗೀತ ನೀಡಿದ್ದಾರೆ GK ವೆಂಕಟೇಶ್.

ಶ್ರೋತೃಗಳೇ, ಇನ್ನು ಪ್ರತಿ ವರ್ಷ ಮೇ 10ರಂದು ವಿಶ್ವ ಲೂಪಸ್ ದಿನವನ್ನು ಆಚರಿಸಲಾಗುತ್ತೆ. ಲೂಪಸ್ ಎಂಬುದು ದೇಹದ ರೋಗ ನಿರೋಧಕ ಶಕ್ತಿ ತನ್ನದೇ ದೇಹದ ಅಂಗಾಂಗಗಳ ಮೇಲೆ ದಾಳಿ ಮಾಡುವ ಒಂದು ಸ್ವಯಂ ಪ್ರತಿರೋಧಕ ರೋಗ. ಈ ರೋಗದಿಂದ ಚರ್ಮ, ಸಂಧಿಗಳು, ಮೂತ್ರಪಿಂಡ, ಹೃದಯ, ಮೆದುಳು ಸೇರಿದಂತೆ ಹಲವು ಅಂಗಗಳಿಗೆ ಹಾನಿ ಆಗುತ್ತದೆ. ಇನ್ನು ಲೂಪಸ್ ಕಾಯಿಲೆಯ ಲಕ್ಷಣಗಳೆಂದರೆ ದೀರ್ಘಕಾಲದ ದಣಿವು, ಸಂಧಿ ನೋವು ಮತ್ತು ಊತ, ಜ್ವರ, ಕೂದಲು ಉದುರುವುದು. ಇನ್ನು ಈ ದಿನದ ಉದ್ದೇಶ ಲೂಪಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ರೋಗಿಗಳಿಗೆ ಮಾನಸಿಕ ಹಾಗೂ ಸಾಮಾಜಿಕ ಬೆಂಬಲ ನೀಡುವುದು ಮತ್ತು ಈ ರೋಗವನ್ನು ಬೇಗ ಪತ್ತೆ ಹಚ್ಚಿ ಅದರ ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸೋದಾಗಿದೆ. ಈಗ ಕೇಳೋಣ ಬಿಳಿಗಿರಿಯ ಬನದಲ್ಲಿ ಚಿತ್ರದ ಗೀತೆ SPB ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಶ್ರೋತೃಗಳೇ, ಪ್ರತಿ ವರ್ಷ ಮೇ ತಿಂಗಳಲ್ಲಿ ವಿಶ್ವ ರಸ್ತೆ ಸುರಕ್ಷತಾ ವಾರವನ್ನ ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡುವುದು ಮತ್ತು ಜನರಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಾಗಿದೆ. ರಸ್ತೆ ಸುರಕ್ಷತೆಯ ಮುಖ್ಯ ನಿಯಮಗಳನ್ನ ಎಲ್ಲರೂ ಕಡ್ಡಾಯವಾಗಿ ಪಾಲಿಸಲೇಬೇಕು. ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸಬೇಕು. ವೇಗಮಿತಿ ಪಾಲಿಸಬೇಕು. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು. ಟ್ರಾಫಿಕ್ ಸಿಗ್ನಲ್ ಮತ್ತು ನಿಯಮ ಅನುಸರಿಸಬೇಕು. ಮೊಬೈಲ್ ಬಳಸಿ ವಾಹನ ಚಲಾಯಿಸಬಾರದು. ಪಾದಾಚಾರಿಗಳಿಗೆ ಕೂಡ ಆದ್ಯತೆಯನ್ನ ನೀಡಬೇಕು. ಪ್ರತಿ ವರ್ಷ ಲಕ್ಷಾಂತರ ಜನರು ರಸ್ತೆ ಅಪಘಾತಗಳಿಂದ ಗಾಯಗೊಳ್ಳುತ್ತಿದ್ದಾರೆ ಮತ್ತು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆ ಮತ್ತು ನಿಯಮ ಪಾಲನೆಯಿಂದ ಅನೇಕ ಜೀವಗಳನ್ನ ಉಳಿಸಬಹುದು. ರಸ್ತೆ ಸುರಕ್ಷತೆ ಜೀವರಕ್ಷಣೆ. ನಿಯಮ ಪಾಲಿಸಿ ಸುರಕ್ಷಿತವಾಗಿ ಸಾಗಿರಿ. ಇನ್ನು ಕೇಳೋಣ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮಲ್ಲಮ್ಮನ ಪವಾಡ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರದ್ದು. ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಶ್ರೋತೃಗಳೇ, ಇವತ್ತು ರಾಷ್ಟ್ರೀಯ ತಂತ್ರಜ್ಞಾನ ದಿನ. 1998 May 11 ಭಾರತದ ಪಾಲಿಗೆ ಮಹತ್ವದ ದಿನವಾಗಿದ್ದು, ಅಂದು ಭಾರತವು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಸರಣಿ ಅಣುಬಾಂಬ್ ಸ್ಫೋಟದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿತು. ಅಲ್ಲದೆ ಅದೇ ದಿನ ಬೆಂಗಳೂರಿನಲ್ಲಿ ಸ್ವದೇಶಿ ನಿರ್ಮಿತ ಹನ್ಸ 3 ಹೆಲಿಕಾಪ್ಟರ್ನ ಯಶಸ್ವಿ ಹಾರಾಟ ಕೂಡ ನಡೆಸಿತು. ಹಾಗೂ ಅಂದೇ ಸಂಪೂರ್ಣ ಸ್ವದೇಶಿ ನಿರ್ಮಿತ ತ್ರಿಶೂಲ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಉಡಾಯಿಸಿದ್ದು, ಈ ಎಲ್ಲಾ ತಾಂತ್ರಿಕ ಸಾಧನೆಗಳ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು 1998 May 11 ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಘೋಷಿಸಿದ್ರು. ವಿಜ್ಞಾನ, ಸಮಾಜ ಮತ್ತು ಇಂಡಸ್ಟ್ರಿಗಳ ಏಕೀಕರಣದ ಸಂಕೇತವಾಗಿ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸೃಜನಶೀಲತೆಯ ಗೌರವವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ಕೇಳೋಣ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಗುರುರಾಯರ ಸೊತ್ತು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಲಯ ಮಾರುತ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯ ಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಇದುವರೆಗೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಮಡಿಕೇರಿಯ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಲಲಿತ ಪ್ರಬಂಧ ಎನ್ನ ಮೂಗನ ಮಾಡಯ್ಯ ತಂದೆ. ಬಳಿಕ ಮಡಿಕೇರಿಯ ದೇಚೂರಿನ ಶಿಲ್ಪಾ ಷಣ್ಮುಖ ಬಿವಿ ಅವರಿಂದ ಸ್ವರಚಿತ ಕವನಗಳ ವಾಚನ ಪ್ರಸಾರವಾಗಲಿದೆ. 6:50 ಕೃಷಿರಂಗದಲ್ಲಿ ತೆಂಗಿನ ಬೆಳೆಯ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.

0: ಇಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ, ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿವೆ.

0: ಿದ್ದು ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾಂ ಕೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೇ ಕಭಿ ಅಪ್ನೇ ಮಾಂ ಸೇ ಕಹಾನಿ ಸುನ್ನೆ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ,
3: ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನೇ ಮಾಂ ಸೇ ಕಹಾನಿ ಸುನ್ನೆ ಕಿ ಜಿದ್ ಕರ್ತಾ ಹೈ. ತೋ ಶುರೂ ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೇ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೇ ಉನ್ಕೋ ಪದ್ಮಭೂಷಣ್ ಸೇ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜೀ?
1: ಚಲೋ ಶುರು ಕರ್ನೆ ಸೇ ಪಹಲೆ ಮುಝೆ ತುಮ್ ಲೋಗೋ ಸೇ ಏಕ್ ಔರ್ ಪ್ರಶ್ನ ಪೂಚನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೇ ಬುದ್ಧ ಕಾ ನಾಮ್ ಸುನಾ ಹೈ?

0: Absolut.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸೋರ. ಸಮಯ 4:35.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH275ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನು ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
5: ಆಕಾಶವಾಣಿಗೆ 90ರ ಸಂಭ್ರಮ.
4: ಆಕಾಶವಾಣಿಗೆ 90ರ ಸಂಭ್ರಮ.
6: ಆಕಾಶವಾಣಿಗೆ 90ರ ಸಂಭ್ರಮ.
4: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ,
1: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
1: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
2: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ,
0: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಕೇಳುಗರೆ, ಇನ್ನು ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಿ ಕೆ ಸುಮಿತ್ರಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ರಚನೆಯ ಗೀತೆ.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಏಳು ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನ ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು, ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50 ಕಗ್ಗದ ಸಿರಿ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವುಗಳ ಸ್ವರದಲ್ಲಿ ಅಂತಿಂತ ಗಂಡು ನಾನಲ್ಲ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದರೆ ವಿಜಯಾನಂದ್, ಗೀತರಚನೆ ಶ್ಯಾಮ್ ಸುಂದರ್ ಕುಲಕರ್ಣಿ.

ಭಾಗ್ಯವಂತ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದರೆ ಪೂರ್ಣಚಂದ್ರ ಹಾಗೂ ಮಾಸ್ಟರ್ ಲೋಹಿತ್. ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ.

ವಿಜಯ ನರಸಿಂಹ ರಚನೆಯ ಎಸ್ ಜಾನಕಿ ಹಾಡಿರುವ ಚಿತ್ರ ಆಕಾಶವಾಣಿ. ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಭಕ್ತ ಕುಂಬಾರ ಚಿತ್ರದ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ.

0: ಸ್ಕೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಕ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ ಜೊತೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
2: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು. 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80

0: 10% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900012282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಮಹಿಳಾ ಲೋಕ. ಕೇಳುಗರೆ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಎನ್ನ ಮೂಗನ ಮಾಡಯ್ಯ ತಂದೆ ಮಡಿಕೇರಿ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಲಲಿತ ಪ್ರಬಂಧ ಮೂಡಿಬರಲಿದೆ. ಬಳಿಕ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಬಿವಿ ಅವರಿಂದ ಸ್ವರಚಿತ ಕವನಗಳ ವಾಚನವಿದೆ. ಆರಂಭದಲ್ಲಿ ಕೇಳಿ ಮಡಿಕೇರಿ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಲಲಿತ ಪ್ರಬಂಧ ಎನ್ನ ಮೂಗನ ಮಾಡಯ್ಯ ತಂದೆ.
5: ಮೊನ್ನೆ ಮಧ್ಯಾಹ್ನದ ಒಂದು ಕೋಳಿ ನಿದ್ದೆಯ ಧ್ಯಾನಕ್ಕೆ ಬಿದ್ದಿದೆ. ಆ ಅಪೂರ್ವ ಕ್ಷಣಗಳಿಗೆ ಒಡ್ಡಿಕೊಳ್ಳುವ ಸುಖವೇ ಬೇರೆ. ಉಂಡಾದ ನಂತರ ದಿಂಬಿಗೊರಗುವುದು ಒಂದು ಚಟವಾಗಿ ಬಿಟ್ಟರೆ ಅದೊಂದು ರೀತಿಯ ಅಮಲು. ಈ ಸಣ್ಣ ಅಮಲು ನರನಾಡಿಗಳಲ್ಲಿ ವ್ಯಾಪಿಸಿ ಒಂದು ರೀತಿಯ ಅವರ್ಚನೀಯ ಝೋಂಪಿನಲ್ಲಿ ತೇಲಾಡುತ್ತಿರುವಾಗ ಯಾರಾದರೂ ಕರೆ ಮಾಡಿದರೆ ಹೇಗಾಗಬೇಡ? ಫೋನು ರಿಂಗ್ ಆಗುತ್ತಿದೆ. ಹಲೋ, ಯಾರು? ನಾನು ಅರೆಮಂಪರಿನಲ್ಲಿಯೇ ಪ್ರಶ್ನಿಸುತ್ತಿದ್ದೇನೆ. ಅತ್ತಲಿನಿಂದ ನಾವು ಇಲ್ಲಿಂದ ಇಂಥವರು ಅಂದಾಕ್ಷಣ ನಿದ್ರೆ ಪೂರ ಹಾರಿ ಹೋಗಿ, ಹಾಂ ಸರ್, ನಮಸ್ತೆ ನಮಸ್ತೆ, ಸರಿ ಹೇಳಿ ಸರ್, ಮೇಡಮ್ ಚೆನ್ನಾಗಿದ್ದೀರಾ ತಾನೇ, ಯಾಕೋ ವಾಯ್ಸ್ ಸಣ್ಣಕ್ಕೆ ಡಲ್ ಕೇಳಿಸ್ತಿದೆ. ದೇವರೇ, ನಾನು ನಿದ್ದೆ ಮಾಡ್ತಿದ್ದೆ ಅಂತ ಹೇಗೆ ಹೇಳೋದು ಅವರಿಗೆ? ಈ ಮಠಮಠ ಮಧ್ಯಾಹ್ನದಲ್ಲಿ ನಾವೆಲ್ಲ ಕೆಲಸದ ತುರ್ತಿನಲ್ಲಿ ಇರಬೇಕಾದರೆ ಇವಳು ನಿದ್ದೆ ಹೊಡಿತಾ ಇದ್ದಾಳಲ್ಲ ಅಂತ ಅಸೂಯೆ ಹುಟ್ಟಿ ದೃಷ್ಟಿ ಬಿದ್ದು ಮತ್ತೆ ನನಗದು ತಟ್ಟಿಬಿಟ್ಟರೆ? ತಕ್ಷಣ ತಡಬಡಿಸಿಕೊಂಡು, ಹಂಗೇನಿಲ್ಲ ಸರ್, ಏನೋ ನೆಟ್ವರ್ಕ್ ಸಮಸ್ಯೆ, ಹೇಳಿ ಸರ್, ಈಗ ಸರಿ ಕೇಳಿಸ್ತಿದೆ. ಏನಿಲ್ಲ, ನಾಡಿದ್ದು ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ, ನೀವು ಬರಬೇಕು. ಹೋ, ಅದಕ್ಕೇನಂತೆ? ಒಮ್ಮೆ ನುಣುಚಿಕೊಂಡು 5 ನಿಮಿಷ ನಿದ್ರೆಗೆ ಸಮಯ ಸಿಕ್ಕಿದರೆ ಸಾಕೆಂಬಂತೆ ಅವಸರಿಸುತ್ತಾ ಸರಿ ಸರಿ ಆಗಲಿ ಅಂತ ಫೋನ್ ಇಡುವ ಅವಸರಕ್ಕೆ ನಾನು ಬಿದ್ದರೆ, ಇರಿ ಮೇಡಮ್, ವಿಷಯ ಮೊದಲು ಹೇಳಿಬಿಡುವೆ ಅಂತವರು ಮಾತು ಮುಂದುವರೆಸುವ ಆಲೋಚನೆಯಲ್ಲೇ ಇದ್ದಾರೆ. ಇವತ್ತಿನ ಕೋಳಿ ನಿದ್ದೆಯ ಬಾಯಿಗೆ ಮಣ್ಣು ಅಂತ ಶಪಿಸುತ್ತಾ ಸ್ವಲ್ಪ ಅಲರ್ಟಾಗಿ ಕುಳಿತುಕೊಂಡು ಸರಿಯಾಗಿ ಕಿವಿಗೆ ನೆಟ್ಟು ಕೇಳುವಷ್ಟರಲ್ಲಿ, ನಿಮ್ಮದೊಂದು ಟಾಕ್ ಇದೆ ಅವತ್ತು. ಅಷ್ಟಕ್ಕೆ ಎದೆ ಟಕಟಕ ಬಡಿದುಕೊಳ್ಳತೊಡಗಿತು. ರಾಮಶಿವನೇ, ಇದೊಳ್ಳೆ ಪಜೀತಿ ಆಯ್ತಲ್ಲ. ಹೋ ಹೌದಾ, ಏನು ಮಾಡಲಿ, ತಪ್ಪಿಸಿಕೊಳ್ಳದೆ ವಿಧಿ ಇಲ್ಲ. ಈಗ ಮನಸ್ಸು ತಪ್ಪಿಸುವ ದಾರಿಗಳಿಗಾಗಿ ಸ್ಕೆಚ್ ಹಾಕತೊಡಗಿತು. ಅಯ್ಯೋ, ಆ ಡೇಟಿಗೆ ನನಗೆ ಬರುವುದು ಕಷ್ಟ ಸರ್. ಮೊದಲ ದಿವಸ ಅಲ್ಲಿಗೆ ಹೋಗಲಿದೆ, ನಂತರದ ದಿವಸ ಇನ್ನೆಲ್ಲೋ ಹೋಗಲಿದೆ ಅಂತ ಡೇಟ್ ಫಿಕ್ಸಿನ ಕುರಿತು ಮಾಹಿತಿ ಹೇಳುತ್ತಾ, ಸರ್, ಹಿಂಗಿರುವಾಗ ದಿನ ಮನೆಯಿಂದ ಹೊರಡುವುದು ಕಷ್ಟ ಸರ್, ದಯವಿಟ್ಟು ಈ ಸಲ ಬಿಟ್ಟು ಬಿಡಿ, ನೆಕ್ಸ್ಟ್ ಟೈಮ್ ನೋಡುವ ಅಂತ ಪಕ್ಕಾ ನಾಟಕೀಯ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದೆ. ಯಾಕೆ ಹಾಗೆಲ್ಲ, ನೀವು ನಿರಾಕರಿಸುವ ಹಾಗೇ ಇಲ್ಲ, ನೀವು ನಮ್ಮ ನಡುವಿನ ಗಮನಾರ್ಹ ಬರಹಗಾರ್ತಿ, ನಿಮಗೆ ಏನೂ ತ್ರಾಸಾಗದಂತೆ ಕಾರು ಕಳಿಸುತ್ತೇವೆ ಮೇಡಮ್. ಇವರುಗಳು ಸುಮ್ಮಗೆ ಈ ಸಲ ಬಿಡುವಂಗೆ ಕಾಣೋದಿಲ್ಲ, ಇವರೇ ಎಲ್ಲ ಫಿಕ್ಸ್ ಮಾಡಿ ಬಂದಂಗಿದೆ. ಮೊದಲೇ ಆ ದಿನದ ಡೇಟ್ ಫಿಕ್ಸ್ ಆದುದರ ಬಗ್ಗೆ ನಾನೇ ಹೇಳಿದ್ದರೆ ಇಷ್ಟುದ್ದ ಸುಳ್ಳು ಹೆಣೆಯಬೇಕಾಗುತ್ತಿರಲಿಲ್ಲ. ಸುಳ್ಳು ಹೇಳುವುದು ಸುಲಭ, ಆದರೆ ಅದರಿಂದ ತಪ್ಪಿಸಿಕೊಳ್ಳುವುದು ಎಷ್ಟು ಕಷ್ಟ ಅಂತ ಈಗ ಅರಿವಿಗೆ ಬರತೊಡಗಿತು. ಒಂದು ಸುಳ್ಳಿನಿಂದ ಪಾರಾಗಲು ಮತ್ತೊಂದು ಸುಳ್ಳು, ನನ್ನ ನಿಜವಾದ ಪರಿಸ್ಥಿತಿ, ಭಾಷಣ ಮಾಡಲು ನಾನು ಪಡುವ ಬವಣೆ, ಇದನ್ನೆಲ್ಲ ಅವರಿಗೆ ಹೇಗೆ ಮನದಟ್ಟು ಮಾಡಿಸುವುದು? ರಾಮಶಿವನೇ, ಈ ಒಂದು ಸುಳ್ಳನ್ನು ಮುಚ್ಚಿ ಹಾಕಲು ಇನ್ನು ಎಷ್ಟು ಸುಳ್ಳು ಹೇಳಬೇಕು ಅಂತ ಸಣ್ಣಗೆ ಬೆವರತೊಡಗಿದೆ. ಈಗ ಮಧ್ಯಾಹ್ನದ ನಿದ್ದೆಯ ಮೂಡು ಹೋಗಿ ರಾತ್ರಿಯೂ ಜಾಗರಣೆ ಕೂರಬೇಕಾದ ಪರಿಸ್ಥಿತಿ ಬಂದೊದಗುತ್ತದಲ್ಲ ಅಂತ ಚಿಂತಾಕ್ರಾಂತಳಾದೆ. ಅಯ್ಯೋ ಅಯ್ಯೋ, ಹಂಗೇನಿಲ್ಲ ಸರ್, ಮಡಿಕೇರಿಲಿಂದ ಎಷ್ಟು ದೂರ ಹೇಳಿ, ಬಸ್ ಹತ್ತಿ ಒಂದು ಕೋಳಿ ನಿದ್ದೆ ತೆಗೆಯುವಷ್ಟರಲ್ಲಿ ಮಡಿಕೇರಿ ಮಡಿಕೇರಿ ಯಾರೀ ಅಲ್ಲಿ ಅಂತ ಕಂಡಕ್ಟರ್ ಕಿರುಚೋಕು ಮುಂಚೆಯೇ ಎಚ್ಚರಾಗಿ ಬಸ್ಸು ನಿಂತಾಗಿರುತ್ತದೆ. ಹ್ಞೂ, ಮತ್ತೆಂತ ಸಮಸ್ಯೆ ನಿಮ್ಮದು? ಆದರೆ ಸಮಸ್ಯೆ ಅದಲ್ಲ ಸರ್, ನಾವು ಕೃಷಿಕರು, ಮನೆಯಿಂದ ಹೊರಡುವುದು ತೊಂದರೆ ಆಗ್ತದೆ. ದಿನಕ್ಕೆ 4-5 ಕೆಲಸಗಾರರು ಬರ್ತಾರೆ, ಅವರಿಗೆ ತಿಂಡಿ ಮಧ್ಯಾಹ್ನದ ಅಡುಗೆ ಇವೆಲ್ಲ ಮಾಡಿ ಆಗುವಷ್ಟರಲ್ಲಿ ಹೊತ್ತಾಗಿ ಬಿಡುತ್ತೆ, ಹಾಗಾಗಿ ಬರಲಾಗದು ಅಂತ ಎಷ್ಟು ಗೋಗೆರೆದರೂ ಅವರು ಕೇಳುವ ಸ್ಥಿತಿಯಲ್ಲಿಲ್ಲ. ನೀವು ಬರೆಯುವವರೇ ಹೀಗೆ ಬರುವುದಿಲ್ಲ ಹೇಳಿದರೆ ಉಳಿದವರು ಏನು ಮಾಡುವುದು? ನಿಮಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಅಲ್ವಾ? ಮನೆ ಜವಾಬ್ದಾರಿ ನಿಭಾಯಿಸುವುದಕ್ಕೆ ಕಷ್ಟಪಡುತ್ತಿರುವಾಗ ಇವರು ನೋಡಿದರೆ ಸಾಮಾಜಿಕ ಜವಾಬ್ದಾರಿಯ ಮತ್ತೊಂದು ಹೊರೆ ನನಗೆ ಹೊರಿಸುತ್ತಿದ್ದಾರಲ್ಲ. ನಾನೇನೋ ಆನು ಒಲಿದಂತೆ ಹಾಡುವೇನು ಅಂತ ಅಂಗಳ ಆಕಾಶ ಬೆಳದಿಂಗಳು ನದಿ ಮಣ್ಣು ಮಸಿ ಅಂತ ಕವಿತೆ ಗೀಚಿಕೊಂಡು ಸುಮ್ಮಗೆ ನನ್ನದೇ ಲೋಕದಲ್ಲಿ ಅಂಗಳದ ನೆಲಗುಬ್ಬಿಯಂತೆ ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಕುಪ್ಪಳಿಸುತ್ತಾ ನಿಂತ ಜಾಗದಲ್ಲೇ ಪ್ರಪಂಚವನ್ನು ತುಂಬಿಕೊಳ್ಳುತ್ತಾ ದಿನವೊಂದನ್ನು ಆನಂದ

ಕಳೆಯುವವಳು. ಇವರು ನೋಡಿದರೆ ಇಲ್ಲದ ಜವಾಬ್ದಾರಿಯನ್ನು ಹೊರಿಸಿ ನನ್ನ ಮಂಡೆ ಬಿಸಿ ಜಾಸ್ತಿ ಮಾಡುತ್ತಿದ್ದಾರೆ. ನನಗೆ ಭಾಷಣ ಮಾಡುವುದಕ್ಕೆ ಬರುವುದಿಲ್ಲ, ಬರುವುದಿಲ್ಲ, ಎಷ್ಟು ಬಡಕೊಂಡು ಹೇಳಿದರೂ ಅವರು ಕೇಳುತ್ತಿಲ್ಲ. ನೀವು ಬರಲೇಬೇಕು, ಎಷ್ಟೆಲ್ಲ ಬರೀತೀರಿ? ಒಂದು 10 ನಿಮಿಷ ಮಾತಾಡೋಕ್ಕೆ ಆಗುವುದಿಲ್ಲ ಅಂದರೆ ಹೇಗೆ ಹೇಳಿ? ಇಷ್ಟು ಬರೆದು ಬರೆದು ಒಂದೆರಡು ಸಾಲು ಮಾತನಾಡಲು ಆಗುವುದಿಲ್ಲವೆಂದರೆ ಅದು ನಾಚಿಕೆಗೇಡು ಅನ್ನುವಂತಿತ್ತು ಅವರ ಮಾತಿನ ವರಸೆ. ಇಲ್ಲ ಸರ್, ನಾನು ಮನೆಯಿಂದ ಹೊರಗೆ ಹೋಗುವುದು ತೀರಾ ಕಡಿಮೆ ಅಂತ ಮತ್ತೊಂದು ಸುಳ್ಳಿನ ಬಾಣ ಎಳೆದು ತಪ್ಪಿಸಿಕೊಳ್ಳಲು ನೋಡಿದರೆ ಅವರೋ ಅವರ ಬತ್ತಳಿಕೆಯಿಂದ ಮತ್ತೊಂದು ಪ್ರತ್ಯಸ್ತ್ರವನ್ನು ಎಸೆದು ಮಣಿಸಲು ತಯಾರಾಗಿದ್ದಾರೆ. ಮೊನ್ನೆ ಫೇಸ್ಬುಕ್ಕಿನಲ್ಲಿ ನೋಡಿದ ಹಾಗಾಯಿತು, ನೀವು ಹಾವೇರಿ ಸಮ್ಮೇಳನಕ್ಕೆ ಹೋಗಿ 3 ದಿನ ಇದ್ದು ಬಂದಿದ್ದೀರಿ. ಆಗ ಹೇಗೆ ಮನೆ ತೋಟ ತುಡುಗೆ ನಿಭಾಯಿಸಿದ್ರಿ? ನೀವು ಹಾವೇರಿಯಿಂದ ಊರಿಗೆ ಬಂದ ಮೇಲೂ ನಿಮ್ಮ ಆಸ್ತಿ ಪಾಸ್ತಿ ದನ ಕರು ಮನೆ ಮಠ ಎಲ್ಲ ಹಾಗೆ ಇತ್ತು ತಾನೆ? ಸುಮ್ಮಗೇನೆಲ್ಲ ನಿಮ್ಮ ಮೇಲೆ ಇಲ್ಲದ ಹೊರೆಯನ್ನು ಹೇರಿಕೊಳ್ಳಬೇಡಿ. ನೀವು ಇಲ್ಲದಿದ್ದರೂ ಇದೆಲ್ಲ ನಡೆಯುತ್ತದೆ ಅನ್ನುವಂತಿತ್ತು ಅವರ ಮಾತಿನ ದಾಟಿ. ನೋಡಿ ಮೇಡಮ್, ಇಲ್ಲದ ಸಮಸ್ಯೆ ಎಳೆದು ಹಾಕಿ ಸುಳ್ಳು ಪಳ್ಳು ಹೇಳಿ ನೀವು ತಪ್ಪಿಸಿಕೊಳ್ಳುವ ಹಾಗೇ ಇಲ್ಲ. ವೇದಿಕೆಯಲ್ಲಿ ಅದಾಗಲೇ 4 ಜನ ಅತಿಥಿಗಳು ಪುರುಷರು, ಒಬ್ಬರಾದರೂ ಮಹಿಳೆಯರು ಇರದಿದ್ದರೆ ಹೇಗೆ? ಮತ್ತೆ ಅದನ್ನೇ ದೊಡ್ಡದು ಮಾಡಿಕೊಂಡು ಬರೆಯುವವರು ನೀವೇ, ಕರೆದಾಗ ಬರುವುದಿಲ್ಲ ಹೇಳುವುದು ನೀವೇ. ಎಲ್ಲರೂ ನಿಮ್ಮ ಹೆಸರನ್ನೇ ಹೇಳಿದ್ದಾರೆ, ನಾವು ನಿಮ್ಮ ಹೆಸರನ್ನೇ ಫೈನಲ್ ಮಾಡಿದ್ದೇವೆ. ನೋಡಿ, ನೀವು ಮನಸ್ಸು ಮಾಡಿ, ಮಧ್ಯಾಹ್ನದ ಒಳಗೆ ಕಾರ್ಯಕ್ರಮ ಮುಗಿದು ಬಿಡುತ್ತದೆ, ಮತ್ತೆ ನಿಮ್ಮ ಕೆಲಸಗಳಿಗೆ ಅಡ್ಡಿ ಬರುವುದಿಲ್ಲ ನಾವು. ಸರ್, ವಿಷಯ ಅದಲ್ಲ, ನನಗೆ ಭಾಷಣ ಮಾಡಲು ಬರುವುದಿಲ್ಲ, ಮತ್ತೊಮ್ಮೆ ಮೆತ್ತಗೆ ಹೇಳಿದೆ. ಅವರು ಅದನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ನೀವು ಸುಮ್ಮಗೇನೆಲ್ಲ ರಾಮಾಯಣ ಹೇಳುತ್ತಾ ನಾಟಕ ಮಾಡಬೇಡಿ. ಮೊನ್ನೆ ಬೆಂಗಳೂರಿಗೆ ಹೋಗಿ ಮಾತಾಡಿ ಬಂದ್ರಿ, ಹಾವೇರಿಗೆ ಹೋಗಿ ಮಾತಾಡಿ ಬಂದ್ರಿ, ಈಗ ಕೂಗಳತೆ ದೂರದ ಮಡಿಕೇರಿಗೆ ಬನ್ನಿ ಅಂದರೆ 108 ಒರಟ ವಾಯರ ಹೇಳ್ತಿರಲ್ರಿ? ಇರಲಿ ಬಿಡಿ, ನಿಮ್ಮ ಮನೆ ರೂಟ್ ಮ್ಯಾಪ್ ಹಾಕಿ, ನಾವು ಮನೆಗೇ ಬಂದು ನಿಮ್ಮನ್ನು ಕರೆಯುತ್ತೇವೆ. ನಂತರ 2 ದಿನ ಬಿಟ್ಟು ನಿಮ್ಮ ತೀರ್ಮಾನ ಹೇಳಿ ಸಾಕು. ಕಡ್ಡಿ ತುಂಡು ಮಾಡಿದಂತೆ ಗಟ್ಟಿ ಹೇಳಿ ಫೋನ್ ಇಟ್ಟರು. ಮನೆಗೆ ಬರುತ್ತೇನೆ ಅಂದವರನ್ನು ಬರುವುದು ಬೇಡ ಅಂತ ಹೇಗೆ ಹೇಳುವುದು? ನಿಜಕ್ಕೂ ನನಗೆ ಈಗ ಪೀಕಲಾಟಕ್ಕೆ ಸಿಕ್ಕಿಹಾಕಿಕೊಂಡಿತು. ಈ ಭಾಷಣ ಅಂದರೆ ನನಗೆ ಭಯಂಕರ ಹೆದರಿಕೆ. ನನಗೆ ಮಾತನಾಡಲು ಬರುವುದಿಲ್ಲ ಅಂದರೂ ಯಾರೂ ಕೇಳುವುದೇ ಇಲ್ಲ. ಇವರ ಒತ್ತಾಯಕ್ಕೆ ಒಪ್ಪಿ ನಾ ಪಡುವ ಕಷ್ಟ ಯಾರ ಮುಂದೆ ಹೇಳಿಕೊಳ್ಳುವುದು? 5ನೇ ತರಗತಿಯಿಂದ ಹೀಗೆ ಯಾರದೋ ಒತ್ತಾಯಕ್ಕೆಲ್ಲ ಮಣಿದು ಭಾಷಣಕ್ಕೆ ಒಪ್ಪಿಕೊಂಡು ಸ್ವಲ್ಪ ಹೆಚ್ಚೇ ನಿದ್ರಾಪ್ರಿಯಳಾದ ನಾನು ಹಗಲು ಇರುಳು ನಿದ್ದೆ ಇಲ್ಲದೆ ಹೊರಳಾಡಿ ಭಾಷಣ ಬಾಯಿಪಾಠ ಮಾಡಿ ಹೈರಾಣಾದ ಸಂಕಟವನ್ನು ಯಾರ ಮುಂದೆ ತೋಡಿಕೊಳ್ಳಲಿ? ಮಕ್ಕಳ ದಿನಾಚರಣೆಗೆ, ರಾಜ್ಯೋತ್ಸವಕ್ಕೆ, ಗಾಂಧಿ ಜಯಂತಿಗೆ 3-4 ದಿನ ಉಂಟು ಅನ್ನುವಾಗ ಕ್ಲಾಸ್ ಟೀಚರ್ದು ಬುಲಾವು ಬರುತ್ತದೆ. ಸ್ಮಿತಾ, ನೀನು ನಾಡಿದ್ದು ಭಾಷಣಕ್ಕೆ ತಯಾರಿ ಮಾಡಿ ಬರಬೇಕು. ಮನೆಗೆ ಹೋಗಿ ದುಂಬಾಲು ಬೀಳುತ್ತೇನೆ. ನಾನು ಅಜ್ಜಿ ಮನೆಯಲ್ಲಿ ಓದುತ್ತಿದ್ದ ಕಾರಣ ಭಾಷಣ ಬರೆದುಕೊಡಲಿಕ್ಕೆ ಮಾವನೊಟ್ಟಿಗೆ ಹೇಳಬೇಕಷ್ಟೆ. ವಯಸ್ಸಿನಲ್ಲಿ ತುಂಬಾ ದೊಡ್ಡವರಲ್ಲದಕ್ಕೋ ತೀರ ಹತ್ತಿರದ ಸಂಬಂಧಿಯಾದಕ್ಕೋ ಏನೋ ಮಾವನನ್ನು ಏಕವಚನದಲ್ಲಿ ಕರೆಯುವುದೇ ರೂಢಿ. ಕಾಲೇಜಿಗೆ ಹೋಗುತ್ತಿರುವ ಮಾವನೋ ಪರಶುರಾಮನ ವಂಶಜ, ಯಾವಾಗಲೂ ಸಡಾಸುಡು ಅನ್ನುತ್ತಾ 90 ಡಿಗ್ರಿಯಲ್ಲೇ ಇರುತ್ತಾನೆ. ಅಥವಾ ನನಗೆ ಹಾಗೆ ಅನ್ನಿಸುತ್ತಿತ್ತೋ ಏನೋ ಗೊತ್ತಿಲ್ಲ. ಓದುಗೀದು ಬಿಟ್ಟು ಭಾಷಣ ಗೀಷಣ ಅಂಥದಕ್ಕೆಲ್ಲ ಟೈಂ ಪಾಸ್ ಮಾಡುವ ಹಾಗೆ ಇಲ್ಲ. ಆ ದಿನ ಇಡೀ ಮಾವನ ಹಿಂದೆ ಮಾವ ಮಾವ ಅಂತ ಕರೆಯುತ್ತಾ ಸುತ್ತಿದೆ. ಹೇಗೋ ಅಡಿ ಹಾಕಬೇಕಿತ್ತಲ್ಲ. ಮಾವನಿಗೆ ಸಣ್ಣ ಪುಟ್ಟ ಚಾಕರಿ ಮಾಡುತ್ತಾ ಮೆಲ್ಲಗೆ ಪೀಠಿಗೆ ಶುರು ಮಾಡಿದೆ. ಮಾವ, ನನಗೆ ಭಾಷಣ ಮಾಡಲಿಕ್ಕೆ ಉಂಟು, ಟೀಚರ್ ಹೇಳಿದ್ದಾರೆ 3 ಪುಟ ಬರೆದುಕೊಡಬೇಕಂತೆ. ಇವತ್ತೇ ಬರೆದುಕೊಡು ಮಾವ, ಮತ್ತೆ ಇನ್ನೆರಡೇ 2 ದಿನ ಇರುದು, ನಾನು ಬಾಯ್ಪಾಠ ಮಾಡಬೇಕಲ್ಲ. ಭಾಷಣ ಅಂತ ಹೇಳುವಾಗ ಮಾವನಿಗದಾಗಲೇ 90 ಡಿಗ್ರಿ ಇದ್ದದ್ದು 100ಕ್ಕೆ ಏರಿ, ನಂಗೆ ಅದೆಲ್ಲ ಗೊತ್ತಾಗುದಿಲ್ಲ, ನೀನು ಟೀಚರೊಟ್ಟಿಗೆ ಬರೆಸಿಕೋ ಅಂತ ಹೇಳಿದಾಗ ನಂಗೆ ಅಳುವೇ ಬಂದಿತ್ತು. ಟೀಚರಿಗೆ ಬರೆಯೋಕೆ ಕಷ್ಟ ಆಗಿಯೇ ಅದರ ಹೊಣೆ ನನ್ನ ಮೇಲೆ ಹಾಕಿದ್ದು, ನಾನು ಮಾವನ ಮೇಲೆ ಹಾಕಿದ್ದು. ಇಲ್ಲಿ ಮಾವ ನೋಡಿದರೆ ನನ್ನ ಕೊಸ ಕೊಸ ಅಳು ತಾರಕಕ್ಕೆ ಏರಿ ಅಜ್ಜಿಗೆ ಕೇಳಿಸಿ ವಿಷಯ ಗೊತ್ತಾಗಿ ಮಾವನಿಗೆ 2 ಬೈದು, ಆ ಹುಡುಗಿಗೆ ಸ್ವಲ್ಪ ಗೊತ್ತಿರುವುದು ಬರೆದುಕೊಟ್ಟರೆ ನಿನ್ನ ಗಂಟೇನು ಹೋಗ್ತದೆ ಅಂತ 2 ಬಿರ್ದಾಳ ಸಿಕ್ಕಿದ ಮೇಲೆ ಮಾವ ಪರಂಚಿಕೊಂಡು 3 ಹೇಳಿದ್ದು 4 ಪುಟ ಗೀಚಿ ಏನಾರ್ ಮಾಡಿಕೋ, ಇನ್ನು ಮುಂದೆ ರಂಪ ಮಾಡಬೇಡ ಅಂತ ಹೆಚ್ಚು ಕಮ್ಮಿ ಗದರಿ ಕಳಿಸಿದ್ದ. ಮತ್ತೆ ಶುರುವಾಯಿತು ನೋಡಿ ನನ್ನ ಬಾಯಿಪಾಠ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿಂದ ಹಿಡಿದು ಅವಕಾಶಕ್ಕಾಗಿ ವಂದನೆಗಳು. ಹೇಳುವಲ್ಲಿಯವರೆಗೆ ವಟವಟ ಅಂತ ನಾನು ಬಾಯಿಪಾಠ ಮಾಡಬೇಕಿತ್ತು. ಯಾವುದೋ ಒಂದು ಸಾಲು ಮರೆತು ಹೋದರೆ ಇಡೀ ಭಾಷಣದ ಎಳೆಯೇ ತಪ್ಪಿ ಹೋಗಿ ಬೆಬ್ಬೆಬ್ಬೆ ಆಗಿ ಮಾನ ಮರ್ಯಾದೆ ಹೋಗೋ ಪರಿಸ್ಥಿತಿ ಬಂದೊರಗಿ ಬಿಡುತ್ತಿತ್ತು. ಎಷ್ಟೋ ಸಾರಿ ನನ್ನ ಸಹಪಾಠಿಗಳ ಈ ಸ್ಥಿತಿಯನ್ನು ನೋಡಿ ನಾನು ಮುಸಿ ಮುಸಿ ನಕ್ಕಿದ್ದ ಕಾರಣ ವೇದಿಕೆಯಲ್ಲಿ ತಡವರಿಸಿ ಅದು ನನಗೆ ತಿರುಗುಬಾಣ ಆಗಬಾರದು ಅನ್ನುವ ಏಕಮೇವ ಉದ್ದೇಶದಿಂದ ಕಾರ್ಯಕ್ರಮ ಮುಗಿಯುವಲ್ಲಿಯವರೆಗೆ ಓದು ಬರಹ ಬಿಟ್ಟು ಭಾಷಣ ಒಂದನ್ನೇ ಎಡೆಬಿಡದೆ ಮಂತ್ರೋಚ್ಚಾರದಂತೆ ಪಠಿಸುವುದು. ನಿದ್ರೆಯಲ್ಲೂ ಸನ್ಮಾನ್ಯ ಅಧ್ಯಕ್ಷರೇ, ಸಭಾಸದರೇ, ಪ್ರೀತಿಯ ಸಹಪಾಠಿಗಳೇ, ನನ್ನ ಕನವರಿಗೆ ಕಂಡು ಅಜ್ಜಿಗೆ ಬೇಜಾರು ಬಂದು ಇಷ್ಟು ಸಣ್ಣ ಕೂಸಿಗೆ ಯಾಕೆ ಹೀಗೆ ಹೊರೆ ಹೊರಿಸುವುದು ಅಂತ ಟೀಚರ ಮೇಲೆ ಗೊಣಗಿಕೊಳ್ಳುತ್ತಿದ್ದರು. ಆದರೆ ನಾನು ಬಾಯಿಪಾಠ ಮಾಡುವುದರಲ್ಲಿ ನಿಸ್ಸೀಮೆ. ಅರ್ಥ ಆಗಲಿ ಆಗದಿರಲಿ

ಪ್ರಶ್ನೋತ್ತರಗಳನ್ನೆಲ್ಲ ಒಂದೇ ಸಮ ಉರುಹೊಡೆದು ಟೀಚರ್ ಕೊಟ್ಟಂತೆ ಅಕ್ಷರಶಃ ಇಳಿಸಿ ಇದಾಗಲೇ ಬೆನ್ನು ತಟ್ಟಿಸಿಕೊಂಡಿದ್ದೆ. ಎಡೆಬಿಡದೆ 3 ದಿನ ಬಾಯಿಪಾಠ ಅರಗಿಸಿಕೊಂಡು ಧೈರ್ಯವಾಗಿ ವೇದಿಕೆ ಹತ್ತಿ ಭಾಷಣ ಶುರು ಮಾಡಿದ್ದೆ. ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಭತ್ತ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂತಹ ವಾಕ್ಯಗಳನ್ನೆಲ್ಲ ನಡುನಡುವೆಗೆ ತುರುಕಿಸಿ ಎಲ್ಲರ ಕೈಯಿಂದ ಚಪ್ಪಾಳೆಗಿಟ್ಟಿಸಿಕೊಂಡಿದ್ದೆ. ಯಾರೋ ಸಹಪಾಠಿಗಳ ಹೆತ್ತವರೊಬ್ಬರು ನನ್ನ ಭಾಷಣ ಕೇಳಿ ನನಗೆ ಬಹುಮಾನವಾಗಿ 5 ರೂಪಾಯಿ ಕೊಟ್ಟಿದ್ದರು. ಅವರು ಕೊಟ್ಟದ್ದು ನೋಡಿ ಇನ್ನೊಬ್ಬ ಹೆತ್ತವರು ಕೂಡ 5 ರೂಪಾಯಿ ಘೋಷಣೆ ಮಾಡಿದ್ದರು. ಆಗೆಲ್ಲ ಈ ರೀತಿ ಪ್ರೋತ್ಸಾಹಿಸುವುದು ಸರ್ವೇ ಸಾಮಾನ್ಯವಾಗಿತ್ತು. ಮತ್ತೆ ಒಬ್ಬರ ನೋಡಿ ಮತ್ತೊಬ್ಬರು ಕೊಡುವುದು ಪ್ರೆಸ್ಟೇಜಿನ ಸಂಗತಿಯಾಗಿತ್ತು. ಅಬ್ಬಾ, ನಾನು ನಿದ್ದೆಗೆಟ್ಟು ಬಾಯಿಪಾಠ ಮಾಡಿದ್ದು ವ್ಯರ್ಥ ಆಗಲಿಲ್ಲವಲ್ಲ ಅಂತ ಸಮಾಧಾನ ಆಯಿತು. ಆ ದಿನ ಟೀಚರ್ ಹಿಂದೆ ಮುಂದೆ ಓಲಾಡಿದೆ. ಟೀಚರಮ್ಮ ಏನಾದರೂ ತಾರೀಫ್ ಕೊಡ್ತಾರೋ ಏನೋ ನೋಡುವ ಅಂತ ಸಣ್ಣ ಆಸೆ. ಹಾಂ, ಎಣಿಸಿದಂತೆ ಕರೆದೇ ಬಿಟ್ಟರು. ಚಂದ ಭಾಷಣ ಮಾಡಿದೆ ನೀನು ಅಂತ ಹೇಳಿದಾಗ ನಿಜಕ್ಕೂ ಆ ದಿನ ಕಾಲು ನೆಲದ ಮೇಲೆಯೇ ಇರಲಿಲ್ಲ. ಒಂಥರ ದೊಡ್ಡ ಜನ ಆದಂತೆನಿಸಿ ಏನೇ ಆಗಲಿ ನಾ ಮುಂದೆ ದೊಡ್ಡ ಭಾಷಣಗಾರ್ತಿ ಆಗಬೇಕಂತ ಅದಾಗಲೇ ತೀರ್ಮಾನಿಸಿದೆ. ಆ ದಿನ ಓರಗೆಯವರನ್ನೆಲ್ಲ ಬಿಟ್ಟು ಮನೆಗೆ ಓಡೋಡಿ ಬಂದು ಏದುಸಿರು ಬಿಡುತ್ತಾ ಮಾವನನ್ನು ಕರೆದು 5 ರೂಪಾಯಿ ಮಾವನಿಗೆ ಕೊಟ್ಟು 5 ರೂಪಾಯಿ ನಾನು ಇಟ್ಟುಕೊಂಡು ಇನ್ನು ಮುಂದೆ ಭಾಷಣ ಬರೆದುಕೊಡು ಹೇಳಿದರೆ ಪಿರಿಪಿರಿ ಮಾಡಬಾರದು, ಯಾರಾದರೂ ಮೆಚ್ಚಿ ದುಡ್ಡು ಕೊಟ್ಟರೆ 50-50 ಅಂತ ಡೀಲ್ ಕುದುರಿಸಿಕೊಂಡೆ. ನಂತರ ಏನಿದ್ದರೂ ಯಾವ ಕಾರ್ಯಕ್ರಮ ಇದ್ದರೂ ಭಾಷಣಕ್ಕೆ ನಾನೇ. ಮತ್ತೆ ವೇದಿಕೆ ಹತ್ತಿದರೆ ಕೈಕಾಲು ದರ್ಪುದು ಎಲ್ಲ ಕಡಿಮೆ ಆಗಿತ್ತು. ಮಾವ ಏನು ಬರೆದುಕೊಟ್ಟರೋ ಅದನ್ನು ಚಾಚು ತಪ್ಪದೆ ಎಮ್ಮೆ ಉಚ್ಚೆ ಹೊಯ್ದಾಗೆ ದರದರ ಅಂತ ಹೇಳಿ ಮುಗಿಸಿಬಿಡುತ್ತಿದ್ದೆ. ಆದರೆ ನನ್ನ ಸಮಸ್ಯೆ ಎಂದರೆ ಯಾರಾದರೂ ಬರೆದುಕೊಟ್ಟದ್ದನ್ನು ಹೇಳುತ್ತಿದ್ದೆ ಬಿಟ್ಟರೆ ನಾನಾಗಿಯೇ ಮಾತನಾಡುವ ಕಲೆಗಾರಿಕೆ ಇರಲಿಲ್ಲ. ಈಗ ಹೇಗೋ ಮಾವ ಇದ್ದಾರಲ್ಲ, ಮುಂದಿನದು ನಂತರದ ಪ್ರಶ್ನೆ ಅಂತ ನನ್ನನ್ನು ನಾನೇ ಸಮಾಧಾನಿಸಿಕೊಂಡೆ. ಒಮ್ಮೆ ಪಾಠದ ನಡುವೆ ಪೂವಮ್ಮ ಟೀಚರ್, ಒಬ್ಬ ಉಗ್ಗಿರುವ ವ್ಯಕ್ತಿ ಮುಂದೆ ಹೇಗೆ ಅಪ್ರತಿಮ ಭಾಷಣಕಾರ ಆದ ಎನ್ನುವ ಸ್ಫೂರ್ತಿದಾಯಕ ಕತೆ ಹೇಳಿದ್ದನ್ನು ಕೇಳಿದ ಮೇಲೆ ಆ ಸಂಗತಿ ನನ್ನನ್ನು ಬಹುವಾಗಿ ಪ್ರೇರೇಪಿಸಿತು. ಆ ವ್ಯಕ್ತಿ ಮಾತನಾಡುವಾಗ ಉಗ್ಗುವುದು ನೋಡಿ ಉಳಿದವರೆಲ್ಲ ಗೇಲಿ ಮಾಡುತ್ತಿದ್ದರಂತೆ. ಆದರೆ ಅದರಿಂದ ಅವರು ವಿಚಲಿತರಾಗದೆ ದಿನಾ ಸಮುದ್ರ ದಂಡೆಯ ಮೇಲೆ ನಿಂತುಕೊಂಡು ಅಲೆಗಳ ಮುಂದೆ ಜೋರಾಗಿ ಮಾತನಾಡಲು ತೊಡಗಿದರಂತೆ. ಕ್ರಮೇಣ ಅವರ ಉಗ್ಗು ಹೋಗಿ ಅಸ್ಖಲಿತ ವಾಗ್ಝರಿಗೆ ಹೆಸರಾದರಂತೆ. ಆ ಕತೆ ಕೇಳಿದ ಮೇಲಿಂದ ನಾನು ಇನ್ನೂ ಚೆನ್ನಾಗಿ ಮಾತನಾಡಬೇಕು, ಮನೆಯವರ ಮುಂದೆ ಹೊರಗೆಯವರ ಮುಂದೆ ಎಷ್ಟೊತ್ತಿಗೂ ಬಾಯಿಪಾಠ ಮಾಡುತ್ತಾ ಗೇಲಿಗೆ ಗುರಿಯಾಗಬಾರದು, ನಾ ಹುಟ್ಟಾ ಭಾಷಣಗಾರ್ತಿ ಅಂತೆಲ್ಲ ಅವರು ಹುಬ್ಬೇರಿಸುವಂತೆ ಮಾತನಾಡಬೇಕು ಅಂತ ಹುಕ್ಕಿ ಬಂದು ಬಿಟ್ಟಿತು. ಆದರೆ ಮಲೆನಾಡಿನವಳಾದ ನನಗೆ ಸಮುದ್ರ ಎಲ್ಲಿ ಸಿಗಬೇಕು? ಗದ್ದೆ ಬದಿಯಲ್ಲಿ ಸಣ್ಣ ನದಿಯೊಂದು ಹರಿಯುತ್ತಿತ್ತು, ಅದನ್ನೇ ಸಮುದ್ರವೆಂದು ಭ್ರಮಿಸಿ ಭಾಷಣ ಶುರು ಮಾಡಿದೆ. ಭಾಷಣ ಕೇಳಿ ಸಹಪಾಠಿಗಳು ಇವಳು ಕಂಡ ಹಾಗೆ ಅಲ್ಲ ಅಂತ ಬೆರುಗುಗಣ್ಣಿನಿಂದ ನೋಡುವಾಗ ಒಳಗೊಳಗೆ ಪುಳಕ. ಎಲ್ಲರ ಮುಂದೆ ಟೀಚರಿಂದ ತಾರೀಫು ಸಿಗುತ್ತಿತ್ತು. ಮುಂದೆ ಭಾಷಣ ಮಾಡಬೇಕಾದ ಸಂದರ್ಭ ಬಂದಾಗಲೆಲ್ಲ ಮಾವನೊಂದಿಗೆ ದುಂಬಾಲು ಬಿದ್ದು ಬರೆಯಿಸಿಕೊಳ್ಳುವುದು, ಹೊಳೆ ಬದಿಗೆ ಬಂದು ಊರು ಹೊಡೆಯುವುದು ಮಾಮೂಲಿ ಆಯಿತು. ಹಾಗಾಗಿ ಎಲಿಮೆಂಟರಿ ಶಾಲೆಯಲ್ಲಿ ನಾನೊಬ್ಬಳು ಭಾಷಣಕಾರ್ತಿಯಾಗಿ ಬಿಟ್ಟಿದ್ದೆ. ನಂತರ ಶಾಲಾ ಕಾಲೇಜು ಅಂತ ದೂರದ ಊರಿಗೆ ಹೋಗಿ ಆ ಅಗಾಧ ಸಮುದ್ರದೊಳಗೆ ನಾನು ಅನಾಮಧೇಯಳಾಗಿ ಉಳಿದು ಆ ಭಾಷಣದ ಗೊಂದಲದಿಂದ ದೂರ ಉಳಿದು ಒಂದು ರೀತಿಯ ನೆಮ್ಮದಿಯ ದಿನಗಳನ್ನು ಮರಳಿ ಪಡೆದನೆನ್ನಿ. ಆದರೆ ಮತ್ತೆ ಇದೆಲ್ಲ ತಗಲಿಕೊಂಡದ್ದು ಮದುವೆಯಾಗಿ ಮಕ್ಕಳಾಗಿ ಕವಿತೆಯನ್ನು ಮೈ ಮೇಲೆ ಎಳೆದುಕೊಂಡ ಮೇಲೆ. ಒಂದೆರಡು ಕವಿತೆ ಗೀಚಿ ನಮ್ಮ ಊರಲ್ಲಿ ಚೂರುಪಾರು ಹೆಸರು ಮಾಡಿದ ಮೇಲೆ ಸ್ವಾಗತಕ್ಕೆ ವಂದನಾರ್ಪಣೆಗೆ ಅಂತ ಹೆಸರು ಆಹ್ವಾನ ಪತ್ರಿಕೆಯಲ್ಲಿ ಅಚ್ಚಾಗಿ ಅಚ್ಚಾದ ಹೆಸರು ಭಾಷಣಕ್ಕೆ ಕರೆಯುವವರಿಗೆ ನೆಚ್ಚಾಗಿ ಮತ್ತೆ ಎಂದಿನ ನನ್ನ ನಿದ್ರೆಗೆ ಭಂಗ ಬಂದದ್ದು. ಇವತ್ತು ಶಾಲಾ ವಾರ್ಷಿಕೋತ್ಸವ, ನೀವು ಮುಖ್ಯ ಅತಿಥಿಯಾಗಿ ಬರಬೇಕು. ನಾಡಿದ್ದು ಕವಿಗೋಷ್ಠಿ, ಒಂದು ಆಶಯ ಭಾಷಣ ಮಾಡಬೇಕು. ಮುಂದಿನ ವಾರ ಕ್ರೀಡೋತ್ಸವ, ನೀವು ಅಧ್ಯಕ್ಷರಾಗಬೇಕು. ಹೀಗೆ ಮುಂದುವರಿತಾನೇ ಹೋಗುತ್ತಿತ್ತು ಪಟ್ಟಿ. ಸಾಹಿತ್ಯ ಶಾಲಾ ಕಾರ್ಯಕ್ರಮಗಳೆಲ್ಲ ಓಕೆ, ಆದರೆ ಈ ಕ್ರೀಡಾ ಕಾರ್ಯಕ್ರಮಕ್ಕೆಲ್ಲ ಯಾಕೆ ಕರೀತಾರೋ ಗೊತ್ತಾಗುತ್ತಿರಲಿಲ್ಲ. ಮೈದಾನಕ್ಕೆ ಒಂದು ದಿನವೂ ಇಳಿದು ಪ್ರಾಕ್ಟೀಸ್ ಮಾಡಿದವಳಲ್ಲ. ಅಂತಹುದರಲ್ಲಿ ನಾನು ಕ್ರೀಡೆ ಬಗ್ಗೆ ಭಾಷಣ ಬಿಗಿಯಬೇಕು, ಸುಳ್ಳು ಸುಳ್ಳೇ ಉಪದೇಶ ಕೊಡಬೇಕು, ಊರಿನಲ್ಲಿ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ, ಮತ್ತೆ ಅಲ್ಲಿ ಇಲ್ಲಿ ತಡಕಾಡಿ ನಾನು ಊರು ಹೊಡೆಯಬೇಕು. ಶಿವನೇ, ಈ ಕಷ್ಟ ಯಾರಿಗೆ ಹೇಳುವುದು? ನಾವೇನೋ ಬರಿತೇವೆ, ಬರೆದ ಅಷ್ಟನ್ನೂ ಮಾತನಾಡುತ್ತೇವೆ ಅನ್ನುವುದು ನಮ್ಮ ಜನರ ಮುಗ್ಧ ನಂಬಿಕೆ ಬಗ್ಗೆ ಖುಷಿಯೂ ಕಿರಿಕಿರಿಯೂ ಒಟ್ಟಿಗೆ ಆಗುತ್ತಿತ್ತು. ನಾನು ಕೃಷಿ ಕುಟುಂಬದ ಗೃಹಿಣಿಯಾದ ಕಾರಣ ಮಾಡಲು ಅಷ್ಟೂ ಕೆಲಸಗಳಿರುವಾಗ ಭಾಷಣಕ್ಕೆ ಹೇಗೆ ತಯಾರಿ ಮಾಡುವುದು? ಯಾರಾದರೂ ಭಾಷಣಕ್ಕೆ ಕರೆದರೆ ಮತ್ತೆ ಒಳಗೊಳಗೆ ತಳಮಳ. ಈಗ ಮೊದಲಿನಂತೆ ಬಾಯಿಪಾಠ ಮಾಡುವಷ್ಟು ತಾಳ್ಮೆಯೂ ಇಲ್ಲ, ನೆನಪು ಉಳಿಯುತ್ತಿರಲಿಲ್ಲ. ಮತ್ತೆಂತ ಮಾಡುವುದು? ಭಾಷಣಕ್ಕೆ ಕರೆದ ಮೇಲಿಂದ ಮತ್ತೆ ನಿದ್ದೆಗೆಡುತ್ತದೆ. ಎಂತ ಮಾತಾಡುವುದು ಅನ್ನುವುದೊಂದೇ ಚಿಂತೆ ಹಚ್ಚಿಕೊಳ್ಳುತ್ತದೆ. ದೋಸೆ ಹೊಯ್ಯುವಾಗ, ಹಾಲು ಕರೆಯುವಾಗ, ಬಟ್ಟೆ ತೊಳೆಯುವಾಗ, ಪಾತ್ರೆ ತಿಕ್ಕುವಾಗ ಗುಣುಗುಣು ಅಂತ ಏನೇನೋ ಮಾತಾಡಿಕೊಳ್ಳುವುದೇ ಆಯಿತು. ಇವಳೆಂತ ಒಬ್ಬಳೇ ಗೊಣಗುಟ್ಟುವುದು ಅಂತ ಮನೆ ಮಂದಿ ಬಗ್ಗಿ ಬಗ್ಗಿ ನೋಡಿ ಹೋಗುವುದು, ಇದನ್ನೆಲ್ಲ ನೋಡಿ ಮಕ್ಕಳು ಗುಸುಗುಸು ಮಾತಾಡಿಕೊಂಡು ನಗುವುದನ್ನು ಸಹಿಸಿಕೊಂಡೆ. ದಿನದ ಯಾವ ನೆಮ್ಮದಿಯನ್ನು

0: ಭಾಷಣ ಅನುಭವಿಸಲಿಕ್ಕೆ ಬಿಡುವುದಿಲ್ಲ ಅನ್ನುವುದು ಗೊತ್ತಾದ ಮೇಲೆ ಹೇಗಾದರೂ ಮಾಡಿ ಇದರಿಂದ ಬಿಡಿಸಿಕೊಳ್ಳುವ ದಾರಿಯನ್ನು ಹುಡುಕತೊಡಗಿದೆ. ಈ ಬರವಣಿಗೆಯನ್ನು ಬಗಲಿಗೆ ಹಾಕಿಕೊಂಡ ಶುರುವಿನಲ್ಲಿ ಕಾಲೇಜು ಒಂದರಲ್ಲಿ ನಾನೇಕೆ ಬರೆಯುತ್ತೇನೆ ಅನ್ನುವ ಉಪನ್ಯಾಸ ಮಾಲಿಕೆಗೆ ನನ್ನನ್ನು ಆಹ್ವಾನಿಸಿದ್ದರು. ಆಗ ವಯಸ್ಸು ಸಣ್ಣ ಇತ್ತು, ಹೆಚ್ಚೆಂದರೆ 21. ಊರು ಹೊಡೆದಷ್ಟು ನೆನಪಿರುತ್ತಿತ್ತು. ಯಾವುದೋ ಉಮೇದಿನಲ್ಲಿ ಒಪ್ಪಿಕೊಂಡು ಎಂದಿನಂತೆ ಒಂದೇ ಸಮ ದರದರ ಅಂತ ಒದರಿದ್ದು ಎಲ್ಲರಿಗೂ ಇಷ್ಟವಾಗಿ ಅಲ್ಲಿದ್ದ ಸಮಾಜ ಸೇವಕರೊಬ್ಬರು ಈ ಸಲ ಪಂಚಾಯತ್ ಇಲೆಕ್ಷನ್ನಿಗೆ ನೀವೇ ನಿಲ್ಲಬೇಕು ಅಂತ ಹೇಳಿದಾಗ ಎಲ್ಲಿಯ ಸಾಹಿತ್ಯ, ಎಲ್ಲಿಯ ರಾಜಕೀಯ, ಎದೆ ದಸಕ್ಕೆಂದು ದಿಗಿಲಾಗಿ ಇನ್ನು ಮುಂದೆ ಭಾಷಣದ ಸಹವಾಸಕ್ಕೆ ಎಳ್ಳು ನೀರು ಬಿಡಬೇಕೆಂದು ಗಟ್ಟಿ ತೀರ್ಮಾನ ಮಾಡಿದ್ದೆ. ಆದರೆ ಸಾರ್ವಜನಿಕ ಪ್ರಪಂಚದಲ್ಲಿ ನಮ್ಮ ನಿರ್ಧಾರಕ್ಕೆ ಎಲ್ಲಿಯ ಬೆಲೆ? ಎಷ್ಟೇ ನಿರಾಕರಿಸಿದರೂ ಒಮ್ಮೊಮ್ಮೆ ಅಭಿಮಾನಕ್ಕೋ ಸ್ನೇಹಕ್ಕೋ ಕಟ್ಟುಬಿದ್ದು ಒಪ್ಪಿಕೊಳ್ಳಲೇಬೇಕಿತ್ತು. ಈಗೀಗ ಮೊದಲಿನಂತೆ ಮಾತನಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಏನು ಹೇಳಬೇಕೋ ಅದು ಮೈಕದ ಮುಂದೆ ನಿಂತಾಗ ಸಭಿಕರ ತಲೆಗಳೇ ಕಂಡು ನನ್ನ ತಲೆಯೊಳಗಿದ್ದದ್ದು ಮರೆತು ಹೋಗುತ್ತಿತ್ತು. ಛೆ, ನೆನ್ನೆ ಎಷ್ಟು ಚೆನ್ನಾಗಿ ತಯಾರಿ ಮಾಡಿದ್ದೆಲ್ಲ ನೆನಪಿಗೆ ಬರದೆ ಸತಾಯಿಸಿತ್ತಲ್ಲ. ಮನೆಗೆ ಬಂದು 108 ಸಲ ಅದರ ಬಗ್ಗೆ ಕೊರಗುವುದೇ ಆಯಿತು. ಇನ್ನು ನೀನು ಪಾಯಿಂಟ್ಸ್ ಬರ್ಕೊಂಡು ಹೋಗಮ್ಮ ಅಂತ ಮಗಳು ಬಿಟ್ಟಿ ಉಪದೇಶ ಕೊಟ್ಟ ಮೇಲೆ ಹೌದಲ್ಲ ಅಂತ ನನಗೂ ಅನ್ನಿಸಿತು. ವೇದಿಕೆ ಹತ್ತಿದಾಕ್ಷಣ ಮನಸ್ಸು ಖಾಲಿಯಾಗಿ ನಾನು ಯಾಕೆ ಇಲ್ಲಿ ನಿಂತಿದ್ದೇನೆ ಅನ್ನುವುದೇ ಪ್ರಶ್ನೆಯಾಗಿ ಎಲ್ಲವೂ ಅಯೋಮಯ ಅನ್ನಿಸುವಾಗ ಈ 102 ಪಾಯಿಂಟ್ಸ್ ಎಷ್ಟೋ ಸಲ ಉಪಯೋಗಕ್ಕೆ ಬಂತೇನಿ. ಆದರೆ ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಎಲ್ಲ ವೇದಿಕೆಗೆ ಬೆಳಕು ಸರಿ ಬೀಳುವುದಿಲ್ಲ. ಆಗೆಲ್ಲ ಈ ಪಾಯಿಂಟ್ಸ್ ಕೂಡ ಸರಿ ಕಾಣದೆ ಎಡವಟ್ಟಾಗಲಿಕ್ಕೆ ಶುರು ಆಯಿತು. ಡಾಕ್ಟ್ರು ನಿಮಗೆ 40 ಅಂತ ಕನ್ನಡಕ ಹಾಕಲು ಹೇಳಿದ್ದಾರೆ. ಈ ಮರೆವು 40 ಯಾವ ಪಡಿಪಾಟಲೂ ಬೇಡವೆಂದು ಈ ಭಾಷಣದ ಹೊರೆ ಇಳಿಸಿಕೊಂಡು ನಿರಾಳವಾಗಬೇಕೆಂದು 101 ಸಲ ಶಪಥ ಮಾಡಿದರೂ ಈ ಕಾರ್ಯಕ್ರಮದ ಸಂಯೋಜಕರು ಕೇಳಬೇಕೆ? ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋಣ? ಇನ್ನು ಈಗ ತಾನೇ ಫೋನಾಯಿಸಿದವರು ಇನ್ನೇನು ಭಾಷಣ ಕರೆಯೋದಕ್ಕೆ ಬರ್ತಾ ಇದ್ದಾರೆ. ಯಾವ ಸಬೂಬು ಹೇಳಿದರೂ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ನಡುವಲ್ಲಿ ನನಗೊಂದು ಡೌಟ್ ಬರುತ್ತಿದೆ. ನಿಜಕ್ಕೂ ನಾನು ಅಷ್ಟು ಚಂದ ಭಾಷಣ ಮಾಡ್ತೇನಾ? ಅಸಲಿಗೆ ನನ್ನ ಭಾಷಣವನ್ನು ಈಗ ಬಂದವರು ಕೇಳಿಯೇ ಇಲ್ಲ. ಕೇಳಿದರೆ ಇಲ್ಲಿ ತನಕ ಬರುವ ಸಾಹಸವಂತೂ ಅವರು ಮಾಡುತ್ತಿರಲಿಲ್ಲ. ಇನ್ನು ಯಾರೂ ಮಹಿಳೆಯರು ಅವರಿಗೆ ಸಿಗಲೇ ಇಲ್ವಾ? ಯಾರು ಭಾಷಣಕ್ಕೆ ಒಪ್ಪಿಕೊಳ್ಳಲೇ ಇಲ್ಲವಾ? ಎಂದಿನಂತೆ ನನ್ನ ಊರಿನ ಗೆಳತಿಯೊಬ್ಬಳು ಅವಳಿಗೆ ವಹಿಸಿದ ಭಾಷಣದ ಹೊರೆಯನ್ನು ನನಗೆ ವರ್ಗಾಯಿಸಿದಳ? ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರುವಾಗ ಸುಲಭಕ್ಕೆ ಸಿಕ್ಕುವುದು ನಾನೊಬ್ಬಳೇನಾ? ಹೀಗೆ ತರೆಯವಾರಿ ಯೋಚನೆಯಲ್ಲಿ ತಲೆ ಕೆಟ್ಟು ಗೊಬ್ಬರಾಗುತ್ತಿರುವ ಹೊತ್ತಿಗೆ ಅದೋ ಸಂಘಟಕರು ಬಂದೇ ಬಿಟ್ಟರು. ಕಾರಿನಿಂದಿಳಿದು ನೇರ ಪಡಸಾಲೆಗೆ ಬಂದು ಪವಡಿಸಿದರು. ಪರಿಚಯಿಸಿಕೊಂಡು ನೇರ ವಿಷಯಕ್ಕೇ ಬಂದು ಬಿಟ್ಟರು. ನೋಡಿ ಮೇಡಮ್, ಎಲ್ಲ ಕಡೆ ಈಗ ಅರಾಜಕತೆ ಶುರುವಾಗಿದೆ. ಶಾಂತಿ ನಾಶ ಆಗಿದೆ. ಮುಂದೊಂದು ದಿನ 3ನೇ ಮಹಾಯುದ್ಧ ಬರುವುದನ್ನು ನಾವು ತಪ್ಪಿಸಬೇಕಿದೆ. ಆ ನಿಟ್ಟಿನಲ್ಲಿ ನಾವು ಶಾಂತಿ ಮತ್ತು ಸೌಹಾರ್ದ ಅಂತ ಟಾಪಿಕ್ ಇಟ್ಟಿದ್ದೇವೆ. ನೀವು ಈ ವಿಚಾರದ ಕುರಿತು ಮಾತನಾಡಬೇಕು ಅಷ್ಟೇ. ಇದು ಸಿಂಪಲ್, ನೀವು ಮಾತನಾಡಬಲ್ಲಿರಿ ಅಂತ ನನ್ನ ಹುರಿದುಂಬಿಸುತ್ತಿದ್ದಾರೆ. ಹೋ, ವಿಷಯ ಚೆನ್ನಾಗಿದೆ, ಆದರೆ ಮಾತಾಡುವುದು ತುಸು ಕಷ್ಟ. ಮಾತು ಪರಿಣಾಮಕಾರಿಯಾಗಿರಬೇಕು, ಅಂಥವರನ್ನು ಕರೆಯಿಸಿ ಅಂತ ಉಚಿತ ಸಲಹೆ ಕೊಟ್ಟೆ. ನೋಡಿ, ನಾವು ನಿಮಗೆ ಮೊದಲ ಆದ್ಯತೆ ಕೊಡುತ್ತಿದ್ದೇವೆ. ಯೋಚಿಸಲಿಕ್ಕೆ 2 ಸಮಯ ಕೊಡುತ್ತೇವೆ. ಅವಸರ ಇಲ್ಲ, ನಂತರ ಹೇಳಿ ಅಂತ ನನ್ನ ತಲೆಗೆ ಹುಳ ಬಿಟ್ಟು ಹೊರಟೇ ಬಿಟ್ಟರು. ನನ್ನೊಳಗಿನ ಶಾಂತಿ ಕದಡಲು ಶುರುವಾಯಿತು. ಶಾಂತಿ ಮತ್ತು ಸೌಹಾರ್ದದ ಸಮನ್ವಯತೆಯನ್ನು ಎಲ್ಲಿಂದ ಶುರು ಮಾಡಬೇಕು? ಮೊದಲೆಲ್ಲ ನನ್ನ 2 ಮನೆಯಲ್ಲಿರುವಾಗ ದಿನಾ ಜಗಳ ಕಿತ್ತಾಟ ಇರುತ್ತಿತ್ತು. ಈಗ ದೊಡ್ಡವರಾಗಿ ಅವರಿಬ್ಬರು ಓದಲು ದೂರದ ಊರುಗಳಿಗೆ ಹೋದ ಮೇಲೆ ಮನೆಯಲ್ಲಿ ಶಾಂತಿ ನೆಲೆಸಿ ಅವರೊಳಗೂ ಸೌಹಾರ್ದತೆ ಬಲಿತಿದೆ. ಇನ್ನು ಮನೆಯಲ್ಲಿರುವ ನನಗೂ ಮತ್ತು ಅತ್ತೆ ಇಬ್ಬರಿಗೂ ಕತ್ತೆ ಪ್ರಾಯ ಆಗಿ ಸುಮ್ಮಗೆ ಒಬ್ಬರ ಮೇಲೊಬ್ಬರು ಹರಿಹಾಯ್ದು ಕಿತ್ತಾಡುವುದಕ್ಕಿಂತ ಒಬ್ಬರಿಗೊಬ್ಬರು ಹೊಂದಾಣಿಕೆಯಲ್ಲಿ ಬದುಕುವುದೇ ಲೇಸು ಅನ್ನುವುದನ್ನು ಕಾಲ ಕಲಿಸಿದ ಮೇಲೆ ಅಶಾಂತಿಯ ಗೂಡಾಗಿದ್ದ ಮನೆಯಲ್ಲಿ ಶಾಂತಿ ಮನೆ ಮಾಡಿದೆ. ಇನ್ನು ದೇಶದ ಸಮಸ್ಯೆಯ ಕುರಿತು ಪುಟಗಟ್ಟಲೆ ಬರೆದು ಉರು ಹೊಡೆದು ಮಾತನಾಡುವಷ್ಟು ಸಮಯ ವ್ಯವಧಾನ ನನ್ನಲ್ಲಿ ಎಲ್ಲಿ ಉಳಿದಿದೆ? ಈಗ ಈ 2 ಒಳಗೆ ಏನು ಉತ್ತರ ಕೊಡಲಿ ಅಂತ ತಲೆ ಕೆಡಿಸಿಕೊಳ್ಳುತ್ತಿರುವೆ. ಭಾಷಣ ಮಾಡಿ ಸಾಮಾಜಿಕ ಜವಾಬ್ದಾರಿ ಹೆಚ್ಚಿಸಿಕೊಳ್ಳಲ್ಲ? ಎಲ್ಲ ಮರೆತು ಮನೆಯಲ್ಲಿ ನೆಮ್ಮದಿಯಾಗಿ ಹಾಯಾಗಿರಲ್ಲ? ಯೋಚನೆಗೆ ಬಿದ್ದಿರುವೆ. ಅಂಗಳದಲ್ಲಿ ಹಾರುತ್ತಿರುವ ಪುಟ್ಟ ನೀಲಿ ಹಕ್ಕಿಯು, ನೆಲ್ಲಿ ಮರದ ಮೇಲೆ ಕುಳಿತ ಕಾಗೆಯು ಒಂದೇ ಸಮಯಕ್ಕೆ ಹಾರಿ ಬಂದು ಅಂಗಳದ ಬದಿಯ ನೀರಿನ ತೊಟ್ಟಿಗೆ ಕೊಕ್ಕಿಳಿಸಿದೆ. ಇವರು ಯಾರ ಭಾಷಣ ಕೇಳಿ ಬಂದು ಈ ರೀತಿ ಒಂದೇ ತೊಟ್ಟಿಗೆ ನೀರು ಕುಡಿಯುವುದು ಅನ್ನುವುದರ ಬಗ್ಗೆ ವಿಪರೀತ ಕುತೂಹಲವಿದೆ ನನಗೆ. ಅವರಿಂದ ಉತ್ತರ ದಕ್ಕುವುದಿಲ್ಲವೆಂದು ಗೊತ್ತಿದ್ದರೂ ಇದು ಹೇಗೆ ಸಾಧ್ಯ? ಪ್ರಶ್ನಿಸಿದೆ. ನನ್ನ ಮಾತು ಕೇಳಿ ಪುರ್ರನೆ ಹಾರಿ ಹೋದವು. ಮೂಗನ ಮಾಡಯ್ಯ ತಂದೆ ಅಂತ ಮೊದಲ ಬಾರಿಗೆ ಪದ್ಯವೊಂದ ಗುಣಿಜಿಕೊಂಡೆ.
1: ಇದುವರೆಗೆ ಮಡಿಕೇರಿ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಎನ್ನ ಮೂಗನ ಮಾಡಯ್ಯ ತಂದೆ ಲಲಿತ ಪ್ರಬಂಧ ಕೇಳಿದಿರಿ. ಶ್ರೋತೃಗಳೇ, ಇನ್ನು ಮುಂದೆ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಬಿವಿ ಅವರಿಂದ ಸ್ವರಚಿತ ಕವನಗಳ ವಾಚನ.
2: ಮೊದಲ ಕವನದ ಶೀರ್ಷಿಕೆ ಬೆಳಗ್ಗೆ. ಬೆಳಗ್ಗೆ ನೋಡಿದರೆ

ರಸ್ತೆ ತುಂಬ ಜನರು, ಕೆಲಸಕ್ಕೆಂದು ಹೊರಡುವ ಜನರು ಒಂದೆಡೆ, ಶಾಲೆಗೆಂದು ಹೊರಟ ಮಕ್ಕಳು ಇನ್ನೊಂದೆಡೆ, ನಿಂತಲ್ಲಿ ನಿಲ್ಲದೆ ಓಡಾಡಿ ಕೆಲಸ ಮಾಡುವ ಅಮ್ಮಂದಿರ ಸಾಲು ಕಣ್ಣು ಮುಂದೆ, ಮಳೆಯಾದರೂ ಚಳಿಯಾದರೂ ಓಡಾಡುವ ಜನರು, ಸಂಜೆಯಾದರೆ ಸುಸ್ತಾದ ನಿಟ್ಟುಸಿರು, ಮಧ್ಯಾಹ್ನದ ಬಿಸಿಲಿಗೆ ಮೈಮೇಲೆಲ್ಲ ಬೆವರು, ದಿನ ಮುಗಿಯುತ್ತಿದ್ದಂತೆ ಮತ್ತೊಂದು ಬೆಳಗಿಗೆ ಹೊರಡಲೇಬೇಕು. ಮುಂದಿನ ಕವನದ ಶೀರ್ಷಿಕೆ ನದಿ ಮತ್ತು ಕಾವ್ಯ. ನದಿ, ನೀನೊಂದು ಸುಂದರ ಬರಹ, ಪದಗಳಿಲ್ಲದ ಅಕ್ಷರಗಳಿಲ್ಲದ ಶಾಂತ ಚಿತ್ರಣವಷ್ಟಿ. ನಿನ್ನ ನೀರಿನ ಇನಿದನಿಯಲ್ಲಿ ಎಲ್ಲವನ್ನೂ ತಿಳಿಸುವೆ. ಒನಪು ವಯ್ಯಾರದಲ್ಲಿ ನೀನು ಹರಿಯುವ ನೋಟ ಕಣ್ಣಿಗಂತೂ ಹಬ್ಬವಷ್ಟಿ. ಆದರೆ ವರ್ಷಧಾರೆಯ ಸಮಯ ಭೋರ್ಗರೆದು ಹರಿದು ತನ್ನೊಡಲ ಸಮೃದ್ಧಗೊಳಿಸಿ ತನ್ನದೇ ಶರವೇಗದಿ ಬೆಟ್ಟ ಗುಡ್ಡ ಮಹಲು ಎಲ್ಲವನ್ನೂ ನುಂಗಿ ತನ್ನ ಸಿಟ್ಟಿನ ಭಾವಧಾರೆಯ ಹರಿಸುವುದು ಬರಿಯ ರೋಷದ ಭಾವಗಳಷ್ಟಿ. ಸುಡು ಸುಡು ಬಿಸಿಲು ನದಿ ಕಾವ್ಯದ ಕಲ್ಪನೆಯಿಲ್ಲ, ಸುಂದರ ಬದುಕಿನ ಚಿತ್ರಣವಿಲ್ಲ, ತನ್ನೊಡಲ ಬರಿದುಗೊಳಿಸಿ ಗಹಗಹಿಸಿ ನಗುವುದು ಇದೇ ನದಿಯ ಜೀವನ. ಕವನದ ಶೀರ್ಷಿಕೆ ಪೊರಕೆ. ಭವ್ಯ ಅರಮನೆಯ ಕಸಗುಡಿಸಿ ಅಂದಗೊಳಿಸಿ ಮೂಲೆ ಸೇರಿದ ಪೊರಕೆ, ನೆರೆದ ಜನರ ಅಸಹನೆ ಅವಮಾನ ತಿರಸ್ಕಾರಕ್ಕೆ ಬೇಸರಗೊಂಡು ಅಳುವುದು ಪೊರಕೆ ಕ್ಷಣ ಮಾತ್ರ. ಪರರ ಬದುಕಿಗೆ ದುಡಿಯುವ ಈ ಪೊರಕೆ ನಗುವುದು ಅಳುವುದು, ಆದರೆ ಅನಿವಾರ್ಯ ಸ್ವಚ್ಛಗೊಳಿಸುವ ಕಾರ್ಯ. ವಿಶ್ವದ ಕಲ್ಮಶಗಳ ಶುಚಿಗೊಳಿಸುವೆನೆಂಬ ಹಮ್ಮು ತನಗಿಲ್ಲ, ತನ್ನ ಕಾಯಕ ತನಗೆ ಎಂಬ ಭಾವವದಕ್ಕೆ. ಅಧಿಕಾರ ಗೌರವದ ಆಸೆಯಿಲ್ಲ, ಕನಸು ಭರವಸೆಯ ಹಂಗಿಲ್ಲ, ತನ್ನ ಪಾಡಿಗೆ ಜೀವ ಸವೆಸುವುದು ಈ ಪೊರಕೆ. ನಂತರದ ಕವನ ರೈತ. ಭೂಮಿಯ ಉಲುಮೆ ಮಾಡಿ ಅನ್ನ ನೀಡಿದ ರೈತನಿಗೊಂದು ನಮನ. ಪ್ರಕೃತಿಯ ಒಡನಾಟದಲ್ಲಿ ಸುಂದರ ಭವಿಷ್ಯ ಕಟ್ಟಿದ ಕಾಯಕಯೋಗಿ, ಹಸಿರನ್ನೇ ಉಸಿರಾಗಿಸಿ ಮಣ್ಣಿನ ಕಣ ಕಣದಲ್ಲಿ ಒಂದಾದ ಸ್ನೇಹಜೀವಿ, ಬಾಳ ಬಾಂಧವ್ಯದ ಹಾದಿಯಲ್ಲಿ ನೂರಾರು ವೃಕ್ಷ ಸಸಿ ಗಿಡಗಳ ಪೊರೆದ ಕನಸುಗಾರ, ಸಮಸ್ತ ಪಕ್ಷಿ ಜೀವಿಗಳ ಸುಮಧುರ ಸಂಭಾಷಣೆಯ ಒಡನಾಡಿ ನೀನು, ಮೃದು ಹೃದಯವಂತ ರೈತನಿಗೊಂದು ಪ್ರೀತಿಯ ನಮಸ್ಕಾರ. ಇದೊಂದು ಪ್ರೇಮ ಕಾವ್ಯ, ಇದು ಕವನದ ಶೀರ್ಷಿಕೆ. ಮುಸ್ಸಂಜೆಯ ಸಮಯ ತಲುಪುತ್ತಿದ್ದಂತೆ ತನ್ನ ಪ್ರತಾಪ ಇಳಿಸಿ ಹೊರಟ ನೀಶ್ವರ. ಭೂಮಿ ತನ್ನ ಇನಿಯ ಚಂದಿರನ ಭೇಟಿಗಾಗಿ ಕಾಯುತ್ತಿಹಳು, ಸೂರ್ಯನ ಬಿರುಬಿಸಿಲಿಗೆ ಬೆಂಡಾಗಿ ಕುಳಿತಿದ್ದಳು, ತನ್ನ ಕನಸುಗಳ ಮೂಟೆ ಕಟ್ಟಿ ಜಡವಾಗಿ ಬಿಸಿಯಾಗಿ. ಚಂದಿರನು ಭೂಮಿಯ ಸಮಾಗಮಕ್ಕೆ ಕಾಯುತ್ತಿದ್ದ, ಕಾಯುವಿಕೆ ಅಂತ್ಯವಾಗಿ ಮುಂದೆ ಇಬ್ಬರ ಸಮ್ಮಿಲನ, ತಂಪು ಬೆಳದಿಂಗಳ ಪ್ರೀತಿಯ ಮಳೆ ಇಬ್ಬರ ಬಾಲಿನಲ್ಲಿ, ಬೆಳದಿಂಗಳ ಧಾರೆಯ ಜೊತೆಗೆ ಮಂಜಿನ ಹನಿಗಳ ಮಾಲೆಗೆ ನವಿರಾದ ಇರುಳ ಸಂಭ್ರಮ ಸೃಷ್ಟಿಸಿದ ಭೂಮಿಯ ಬದುಕಿಗೆ. ಮತ್ತೆ ಮುಂಜಾನೆ ಚಂದಿರ ಹೊರಡುವ ಸಮಯ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹೊರಟೇ ಬಿಟ್ಟ, ಬಲುದುಗುಡ ಇಳೆಗೆ ಮತ್ತೆ ಸುಡುವ ನೇಸರ ಬರುವನೆಂಬ ಭಯ. ಆದರೂ ಕಾಯುತಿಹಳು ಆಕೆ ಚಂದಿರನ ಬೆಳದಿಂಗಳ ಒಲವಿಗೆ. ಮುಂದಿನ ಕವನ ದೀಪ. ಹಚ್ಚಿದ ದೀಪಗಳ ಸಾಲು ಉರಿಯುತ್ತಿತ್ತು ಪ್ರಕಾಶಮಾನವಾಗಿ, ಬೆಳಕ ಮಿಂಚಿನ ಸಂಚಾರ ಅದುವೇ ಸುಂದರ ಅಲಂಕಾರ, ಪ್ರಣತೆಗಳೆಲ್ಲ ಉರಿದು ಆರಿಹೋಗಿ ಕತ್ತಲು ಕವಿದು ಕಗ್ಗತ್ತಲು ನಿಧಾನವಾಗಿ ಆವರಿಸಿ ಕತ್ತಲು ಬೆಳಕಿನ ಆಟವೇ ಬದುಕಿನ ರಂಗ, ನೋವು ನಲಿವಿನ

0: ನೋಟವೇ ಕಷ್ಟ ಸುಖದ ಓಟದ ಹಾದಿ. ಮುಂದೆ ಓದುತ್ತಿರುವ ಕವನ ಕೊಡಗು. ಹಸಿರು ಮಡಿಲಿನ ಉಸಿರು ಉಸಿರಿನ ತವರೂರು ನಮ್ಮ ಕೊಡಗು. ಬೆಟ್ಟ ಗುಡ್ಡ ಪರ್ವತ ನದಿ ಕಣಿವೆಯ ಹಾದಿ ಕೊಡಗು. ಸ್ವಚ್ಛ ಗಾಳಿಯ ಕಲ್ಮಶವಿಲ್ಲದ ತಂಗಾಳಿಯ ಮನಸೆಳೆವ ಕೊಡಗು. ಸುಂದರ ಬೆಳಗು ಸುಂದರ ಮುಸ್ಸಂಜೆ ಚಳಿಗಾಳಿಯ ಒಡಲು ಕೊಡಗು. ಸುಂದರ ಕೊಡಗು ಮಾಲಿನ್ಯವಾಗದಿರಲಿ ಪ್ಲಾಸ್ಟಿಕ್ನ ಹಾವಳಿಯಲ್ಲಿ. ನಂತರದ ಕವನ ಕಾಲ ಜೀವನ ಮಳೆ. ಸಮಯದ ಕೈಗೊಂಬೆ ಈ ಬದುಕು ಸುಂದರ ಮುಂಜಾನೆ ಸವಿಯುತ್ತಿದ್ದಂತೆ ತಂಪು ಸಂಜೆ. ಈ ನಡುವೆ ಎಷ್ಟೊಂದು ಮಳೆ ಬಿಸಿಲು ಬಿರುಗಾಳಿ ಎಲ್ಲ ಎದುರಿಸಿ ಮರೆತು ಕುಳಿತ ಮುಸ್ಸಂಜೆ. ಚಿಗುರೊಡೆದ ಚಿಂತೆಗಳ ರಾಶಿ ದೇಹವನ್ನಾವರಿಸಿದ ರೋಗಗಳು ಎಲ್ಲ ಎದುರಿಸುವ ಬದುಕು. ಸಮಯ ಓಡುತ್ತಿದೆ ಮಾನವ ಜಿಗಿಯುತ್ತಿದ್ದಾನೆ. ಯಶಸ್ವಿಗೋ ಅನಿವಾರ್ಯತೆಗೋ ತಿಳಿದಿಲ್ಲ. ಯಾವುದೋ ವ್ಯಾಮೋಹ ಗೊತ್ತಿಲ್ಲ. ಕಾಲ ಮಾತ್ರ ಮಾನವನ ಮೆರೆಯಲು ಬಿಟ್ಟು ನಗುತಿಹನು. ನೆನಪು ಹೂವ ನೋಡಿ ನಿನ್ನ ನೆನಪಾದಂತೆ ತಂಗಾಳಿ ಹಾಡಿತು ಪ್ರೇಮಗೀತೆ. ಹಾಡಿನ ಪಲ್ಲವಿಯ ನಾದಕ್ಕೆ ಚಂದಿರನ ನೆನಹುಗಳ ಮೆರವಣಿಗೆ. ಬೆಳದಿಂಗಳ ಔತಣ ಉಣ್ಣುತ್ತಿದ್ದ ಹೃದಯ ಕುಣಿಯುತ್ತಿತ್ತು. ನೆನಪೆಂದರೆ ಸುಂದರ ಲೋಕದ ವಿಹಾರ ಪ್ರೀತಿಯ ಮಹಲಿನ ದೀಪಾಲಂಕಾರ. ಬೇಡವೆಂದರೂ ಬರುವ ಜೋರಾದ ಮಳೆ ಸುರಿಮಳೆ ಜಡಿಮಳೆ ಈ ನೆನಪುಗಳು.
1: ಇದುವರೆಗೆ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಬಿವಿ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದಾಗಿತ್ತು ಇಂದಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ.
2: ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ.

0: ರಸಪ್ರಶ್ನೆಗೆ ಆಧರಿಸಿದ ಚಿತ್ರಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ನಮ್ಮ ಶ್ರೋತೃಗಳು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0827222858, 0822275858. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ ಹಲೋ ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್. ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ರೆ.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಸುಮಾರು ಟೈಮ್ ಆಯ್ತು ಸರಸ್ವತಿ ಅವ್ರ ಜೊತೆ ಮಾತಾಡಿ.
1: ಹೌದು, ಮಾತಾಡಿದ್ರೆ ತುಂಬ ಸಮಯ ಆಯ್ತದೆ. ಮತ್ತೆ ನಮ್ಮ ಊರಿನಲ್ಲಿ ಮಳೆ, ದಿನಾಲು ಮಳೆ ಬರ್ತಿದೆ, ಗುಡುಗು ಮಳೆ ಅಂತ ಮೇಡಮ್.
0: ಇಷ್ಟು ದಿವಸ ಸೆಕೆ ಸೆಕೆ ಮಳೆ ಇಲ್ಲ ಅಂತ ಹೇಳ್ತಿದ್ರಲ್ಲ, ಇವಾಗ
1: ಬಂದು ಹೋಯ್ತು ಮಳೆ,
0: ದೊಡ್ಡ ಮಳೆ,
1: ದೊಡ್ಡ ಮಳೆ.
0: ಸ್ವಲ್ಪ ಮಟ್ಟಿಗೆ ಸೆಕೆ ಕಡಿಮೆ ಆಗಿದೆ ಅಂತ.
1: ಹೌದು, ಸ್ವಲ್ಪ ಕಮ್ಮಿ ಆಯ್ತು.
0: ಯಾವ ಗೀತೆ ಬೇಕಿತ್ತು ಇವತ್ತು?
1: ನನಗೆ ಅನುರಾಧ ರಂಗ ಚಿತ್ರದಿಂದ ಮೇಡಮ್, ಏಕಂತ ವಿಷಕಂತ ಅಂತ ಒಂದು ಹಾಡು ಉಂಟಲ್ಲ,
0: ಯಾರಿಗೋಸ್ಕರ ಈ ಹಾಡು?
1: ಈ ಹಾಡು ಅಂದ್ರೆ ನಿಮಗೆ, ನಮ್ಮ ಮನೆಯವರಿಗೆ, ಯಾರಂದ ರಾಮನಿಗೆ, ಸುಭಾಷದ ಈ ಕಡಮಜರು ಅವರಿಗೆ, ಅವರ ಪತ್ನಿ ಪ್ರೀತಿ ಅವರಿಗೆ.
0: ಆಯ್ತು, ಪ್ರಸಾರ ಮಾಡುವ ಸರಸ್ವತಿ ಅವರೇ. ಆಯ್ತು, ಪ್ರಸಾರ ಮಾಡುವ ಮಾಡುವ. ಈಗ ರಸಪ್ರಶ್ನೆಯನ್ನ ಕೇಳ ನಿಮಗೆ.
1: ಕೇಳಿ ಮೇಡಮ್.
0: ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡಾಗ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂತ?
1: ಅದು ದೇವರಾಜ ಅರಸು.
0: ಡಿ ದೇವರಾಜ ಅರಸು ಅವರು. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಸರಸ್ವತಿ ಅವರೇ. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಇವಾಗ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು, ನಮಸ್ತೆ.

0: ಮುಂದಿನ ಸಾಲಿನಲ್ಲಿ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ ರಾಮಣ್ಣ ಅವರು.
1: ಹೌದೌದು,
0: ಹೇಗಿದ್ದೀರಾ
1: ರಾಮಣ್ಣ ಅಂತ?
0: ಗೊತ್ತಾಯ್ತು, ಹೇಗಿದ್ದೀರಾ ರಾಮಣ್ಣ ಅವರೇ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ
0: ಎಲ್ಲ ಬಳಗದವರು ಕೂಡ ಚೆನ್ನಾಗಿದ್ದೇವೆ. ಮತ್ತೆ ಏನು ವಿಶೇಷ ಸುದ್ದಿ ನಿಮ್ಮ ಊರ ಕಡೆ?
1: ವಿಶೇಷ ಸುದ್ದಿ ಊರ್ ಕಡೆ ಅಂತಿಲ್ಲ, ಈಗ ಮಳೆ ಮೊನ್ನೆ ಬಂದಿದೆ, ನಿನ್ನೆ ಇವತ್ತಿಲ್ಲ,
0: ಇನ್ನು ಹಾಗೆ ನಿಧಾನವಾಗಿ ಮುಂಗಾರು ಶುರು ಆಗುತ್ತೆ.
1: ಹೌದು, ಮುಂಗಾರು ಶುರು ಆಗುತ್ತೆ ಅಂತ ಹೇಳುತ್ತಾರೆ.
0: ಹತ್ರ ಬಂತಲ್ಲ ಜೂನ್ ತಿಂಗಳು?
1: ಹೌದೌದು, ಜೂನ್ ತಿಂಗಳು ಹತ್ತಿರ ಬಂತಲ್ಲ ಮೇಡಮ್.
0: ಹೌದು, ಇವತ್ತು ಯಾವಾಗ ಇದೆ ಬೇಕಿತ್ತು ನಿಮಗೆ?
1: ನನಗೆ ಇದು ಬೇಡರ ಕಣ್ಣಪ್ಪ ಫಿಲಂ ಅಲ್ಲಿ ಮೇಡಮ್, ಶಿವಪ್ಪ ತಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಶಿವಯನ್ನು ಕಾಣಲಾರೆ ಕಾಪಾಡಯ.
0: ಈ ಗೀತೆಯನ್ನ ಪ್ರಸಾರ ಮಾಡ್ಬೇಕು ಯಾರಿಗೋಸ್ಕರ?
1: ನಮ್ಮ ಮನೆಯವರಿಗಾಗಿ, ನನ್ನ ಅಕ್ಕ ಪುತ್ತೂರಿನ ಸರಸ್ವತಿ ಅಕ್ಕ ಒಂದು ಭಾವ ಎಲ್ಲ ಕೇಳುವವರಿಗಾಗಿ ನಮ್ಮ ಆಕಾಶವಾಣಿ ಶುಭಕ್ಕೆ.
0: ಆಯ್ತು ರಮಣ್ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ. ಈಗ ಪ್ರಶ್ನೆಯನ್ನ ಕೇಳ.
1: ಕೇಳಿ ಮೇಡಮ್.
0: ಮನುಜ ಮತ ವಿಶ್ವಪಥ ಈ ಘೋಷವಾಕ್ಯವನ್ನು ಮೊಳಗಿಸಿದ ಕನ್ನಡದ ಸಾಹಿತಿ ಯಾರು ಅಂತ ಹೇಳಿ?
1: ಮನುಜ ಮತ
0: ವಿಶ್ವಪಥ.
1: ವಿಶ್ವಪಥ ಸಾಹಿತಿಯ?
0: ಕವಿ ಸಾಹಿತಿ ಈ ಘೋಷವಾಕ್ಯವನ್ನು ಮೊಳಗಿಸಿದವರು ಯಾರು ಅಂತ?
1: ದರವೇಂದ್ರ ಅಲ್ಲ
0: ಮೇಡಮ್. ಅಲ್ಲ
1: ಗೊತ್ತಿತ್ತು ನಂಗೆ, ಅಷ್ಟು ಗೊತ್ತಿಲ್ಲ,
0: ನೆನಪಿಗೆ ಬರ್ತಾ ಇಲ್ಲ.
1: ಹೌದೌದು,
0: ಯೋಚನೆ ಮಾಡ್ತೀರಾ?
1: ಹೇಳಿ, ನೀವೇ ಹೇಳಿ ಮೇಡಮ್.
0: ನೀವೇ ಹೇಳಲ್ವಾ, ನಾನೇ ಹೇಳ್ಬೇಕಾ?
1: ಹೇಳಿ ಹೇಳಿ.
0: ಕುವೆಂಪು ಅವರು.
1: ಕುವೆಂಪು. ಹೌದೌದು,
0: ನೆನಪಿಗೆ ಸಡನ್ ಆಗಿ ಬರಲಿಲ್ಲ ನಿಮ್ಗೆ?
1: ಹೌದೌದು, ಸಡನ್ ನೆನಪಿಗೆ ಬರ್ತದೆ.
0: ಆಯ್ತು ರಮಣ್ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಇವಾಗ.
1: ಓಕೆ ಮೇಡಮ್, ಥ್ಯಾಂಕ್ಸ್, ಬಾಯ್ ಮೇಡಮ್.
0: ಬಾಯ್ ಬಾಯ್.

ಭಾಗಿಸಲಗುವೆಯಂತಪ್ಪ ಸೋತವ ಹರಿಸುವ ದೇವನಾದರ ಬೇಟೆಯ ತೋರೋ ಇಲ್ಲಪ್ಪ ಸೋತವ ಹರಿಸುವ ದೇವನಾದ

0: ವಿಡಿಯೋ ಲೈಕ್ ಮಾಡು, ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮುಂದಿನ ಕರೆ. ಹಲೋ,
4: ನಮಸ್ತೆ.
3: ನಮಸ್ತೆ ಅಬುಬಕರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಳೆ ಬಂತಾ ನಿಮ್ಮ ಊರ ಕಡೆ?
4: ಮಳೆ ಬಂದಿಲ್ಲ, ಮೊನ್ನೆ ರಾತ್ರಿ ಒಂದು ಮಳೆ.
3: ಮೊನ್ನೆ ರಾತ್ರಿ? ಮತ್ತೆ ಏನು ವಿಶೇಷ?
4: ವಿಶೇಷ
3: ಏನು? ಬ್ಯಾಕ್ಗ್ರೌಂಡ್ ತುಂಬಾ ಸೌಂಡ್ ಆಗ್ತಾ ಇದೆ. ಏನು
4: ಸೌಂಡ್? ನಮ್ಮಲ್ಲಿ ತೊಂದರೆ ಏನು? ನಿಮ್ಮಲ್ಲಿ
3: ಏನಾಗಿರ್ಬೋದು? ನಮ್ಮಲ್ಲಿ ತೊಂದರೆ ಇಲ್ವಲ್ಲ.
4: ಇದೆಪ್ಪ.
3: ಸರಿ, ಯಾವ ಗೀತೆ ಬೇಕಿತ್ತು ಇವತ್ತು
4: ನಿಮಗೆ? ಈ ಸುಶೀಲ ಸಂಗಡಿಗರು ಆಡಿದ್ದು ಕುಲ ಗೌರವ. ಅದು
3: ಹಳೆ ಗೀತೆಯನ್ನು ತುಂಬಾ ಇಷ್ಟಪಡ್ತೀರಾ ನೀವು?
4: ತುಂಬಾ ಇಷ್ಟ,
3: ಹಳೆ ಚಿತ್ರಗೀತೆಗಳು. ಈಗ ರಸಪ್ರಶ್ನೆಯನ್ನ ಕೇಳ ನಿಮಗೆ.
4: ಹೇಳಿ.
3: ಭಾರತ ಕ್ರಿಕೆಟ್ ತಂಡದ ನಾಯಕತ್ವ ವಹಿಸಿದ ಪ್ರಥಮ ಕನ್ನಡಿಗ ಯಾರು ಅಂತ ಹೇಳಿ? ಕ್ರಿಕೆಟರ ನೋಡ್ತೀರಾ ನೀವು? ಯಾವ ಯಾವ ಗೇಮ್ ತುಂಬಾ ಇಷ್ಟ ನಿಮ್ಗೆ? ಆಟನೇ, ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಮಕ್ಕಳು ನೋಡ್ತಾರ ಮನೆಯಲ್ಲಿ? ಯಾವುದು? ಕ್ರಿಕೆಟ್ ನೋಡ್ತಾರೆ, ಆಟ ಆಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇಲ್ಲ? ಹಾಗಾಗಿ ಉತ್ತರ ನಾನೇ ಹೇಳ್ಬೇಕಾಗತ್ತೆ ಇವಾಗ. ಭಾರತ ಕ್ರಿಕೆಟ್ ತಂಡದ ನಾಯಕತ್ವ ವಹಿಸಿದ ಪ್ರಥಮ ಕನ್ನಡಿಗ ಜಿ ಆರ್ ವಿಶ್ವನಾಥ್ ಅಂತ ಹೇಳಿ. ಹೇಳಿ ಅಬುಬಕರ್ ಅವರೇ.
4: ಅಯ್ಯಂಗಡಿ ತಮ್ಮ ಅವರಿಗೆ.

0: ಈಕಡೆ ಇವರು ಪ್ರಕಾಶ್ ಅವರಿಗೆ ಪ್ರಕರಣ ಇಟ್ಟುಕೊಂಡಿದ್ದಾರೆ.
1: ಆಯ್ತು, ನಿಮ್ಮ ಮೆಚ್ಚಿನ ಸ್ನೇಹಿತರಿಗೋಸ್ಕರ ನಿಮಗೋಸ್ಕರ ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಅಬೂಬಕರ್ ಅವರೇ.
0: ನಮಸ್ತೆ.
1: ಏನೇಳಿ? ನಮಸ್ತೆ.

0: ಈಗ ಕಾರ್ಯಕ್ರಮದ ಕೊನೆಯ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ನಾನು ದಿನೇಶ್ ಹಾಲೇರಿ, ಸೋಮವಾರಪೇಟೆಯಿಂದ ಮಾತಾಡ್ತಾ ಇದ್ದೀನಿ.
0: ದಿನೇಶ್ ಹಾಲೇರಿ ಅವರು, ಹೇಗಿದ್ದೀರಾ ದಿನೇಶ್ ಅವರೇ?
1: ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್.
0: ಈಗ ಕಾರ್ಯಕ್ರಮ
1: ನಿಮ್ಮ
0: ಹೇಳಿ ಹೇಳಿ ಹೇಳಿ.
1: ಪ್ರತಿಯಾಗಿದ್ದೀನಿ, ಬಯಸ್ತಾ ಇದ್ದೀನಿ ನಿಮ್ಮಿಂದ.
0: ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದಿನೇಶ್ ಅವರೇ.
1: ಆಯ್ತು ಮೇಡಮ್, ಭಗವಂತನ ಆಶೀರ್ವಾದ.
0: ಖಂಡಿತ. ಈಗ ಕಾರ್ಯಕ್ರಮದ ಕೊನೆಯ ಕರೆ, ನಿಮ್ದು ಜಾಸ್ತಿ ಹೊತ್ತು ಮಾತಾಡಲಾಗಿಲ್ಲ, ಈಗ ಯಾವ ಗೀತೆಗೋಸ್ಕರ ಫೋನ್ ಮಾಡಿದ್ದೀರಾ?
1: ಮೇಡಮ್, ನನಗೆ ಶ್ರೀ ಕೃಷ್ಣ ಗಾರ್ಡ್ ಚಿತ್ರದಲ್ಲಿ ಈ ವಿಶ್ವಾಸ ಹಾಡಿದ ಮೊದಲನೇ ಕನ್ನಡ ಹಾಡು
0: ಬೊಂಬೆ ಆಟವಯ್ಯ. ಆಯ್ತು, ಪ್ರಸಾರ ಮಾಡುವಾಗ ಬೇಗ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ಲ?
1: ಕೇಳಿ ಮೇಡಮ್.
0: ಮಹಾತ್ಮ ಗಾಂಧಿಯವರು ಮಡಿಕೇರಿಯಲ್ಲಿ ಭಾಷಣ ಮಾಡಿದ ಸ್ಥಳ ಈಗ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅಂತ ಹೇಳಿ?
1: ಗಾಂಧಿ ಮಂಟಪ.
0: ಗಾಂಧಿ ಮಂಟಪ ಬಂದಿದ್ದೀರಾ? ಗಾಂಧಿ ಮಂಟಪ.

0: ನೋಡಿದಿರಾ?
1: ಮೇಡಮ್, ನಾನು ಮಡಿಕೇರಿ ನಿವಾಸಿನ ಮೇಡಮ್. ನಾನು
0: ಓಹೋ, ಹಾಲೇರಿ ಅಂತ ಹೇಳಿದ್ರಲ್ಲ.
1: ಹುಟ್ಟಿದ್ದು ಬೆಳೆದಿದ್ದು
0: ಈಗ ಹಾಲೇರಿ ಸುಮಾಪೇಟೆ ಎಲ್ಲ ಕನ್ಫ್ಯೂಷನ್.
1: ಹಾಲೇರಿ ನನ್ನ ಅಜ್ಜನ ಮನೆ.
0: ಹಾಗಾದ್ರೆ ಅಜ್ಜನ ಮನೆ ಹೆಸರು ಇಟ್ಕೊಂಡಿದ್ದೀರ ಹೆಸರಿನ ನಿಮ್ಮ ಹೆಸರಿನ ಜೊತೆಗೆ.
1: ಹೌದು,
0: ಆಯ್ತು.
1: ಮೂಲ ಕಚೇರಿಯವರು.
0: ಓಕೆ, ಈಗ ಇನ್ನೊಂದ್ಸಲ ಮಾತಾಡುವ ದಿನೇಶ್ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಇವತ್ತು ಪ್ರಸಾರ ಮಾಡುವ.
1: ಧನ್ಯವಾದಗಳು.
0: ಸಮಯದ ಅಭಾವ ಇದೆ ಹಾಗಾಗಿ.
1: ಆಯ್ತು ಮೇಡಮ್.
0: ಆಯ್ತು ದಿನೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕೇಳುಗರಿ. ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿರಂಗದಲ್ಲಿ ತೆಂಗಿನ ಬೆಳೆಯ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ

ಸಂದರ್ಶನ 7:20 ಗೆ ಸುದ್ದಿ ಜಂಪೆ. ಪ್ರಾಯೋಜಕರು ಭಾರತೀಯ ಸಾಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಗೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಗೆ ಭಾವಗೀತೆಗಳು. ರಾತ್ರಿ 8:00 ಗೆ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಗೆ ಬೆಂಗಳೂರು ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳು. 9:30 ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ್ ಪಟ್ವರ್ಧನ್ ಅವರ ಹಾಡುಗಾರಿಕೆ. ರಾತ್ರಿ 10:00 ಗೆ ಗೀತ ಚಂದ್ರಿಕೆ. ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು.

ಇನ್ನು ಇಲ್ಲಿದೆ ನಾಳಿನ ಕಾರ್ಯಕ್ರಮಗಳಲ್ಲಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರ, 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ದಿವಾಕರ ಡೊಂಗ್ರಿ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ ಆಶಿಹಾಲ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:45 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾಧ ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಮ್ಮನಗುಡಿ ಆರ್ ಶ್ರೀನಿವಾಸ ಅಯ್ಯರ್ ಅವರ ಹಾಡುಗಾರಿಕೆ. 10:30 ಗಾನ ಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಗಾನ ಡಂಗೂರ ಹೊಸ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್ ರಚನೆ ಶ್ರೀಲತ ಬಾಳಿಗ ಪ್ರಸ್ತುತಿ ಸಮಿತಿಯ ಶ್ರೋತೃ ಬಳಗ ಮೈಸೂರು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ, ಭಾಗವಹಿಸಿದವರು ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಟ್ ಸುಮಂಗಲ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಪ್ರಗತಿಪಥ ಸ್ವಸ್ಥ ಸುರಕ್ಷಾ ಯೋಜನೆ. 1:20 ನಮ್ಮ ನೆಲದಿಂದ ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. 2:40 ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. 4:00 ಭಾವಗೀತೆಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ ಕಾರ್ಯಕ್ರಮದಲ್ಲಿ 5:00 ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಈ ಕುರಿತು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವ ಗಾನಶ್ರೀ ಕೆವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳಾಧರಿಸಿದ ಚಿತ್ರಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6:00 ಕಾರ್ಯಕ್ರಮಗಳ ವಿವರ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿಕಾಂಡ ಕೊರಕ ಕೀಟದ ನಿಯಂತ್ರಣ ಕುರಿತು ಡಾ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ ಪ್ರಾಯೋಜಕರು ಭಾರತೀಯ ಸಾಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷಾಯಿ ಸಿರಿ ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಕನ್ನಡ ಚಿತ್ರಗೀತೆಗಳು. 9:30 ಮನಿಟಾಕ್. ನಾಳೆ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜೆವಿ ದೀಪಕ್ ಅವರ ಹಾಡುಗಾರಿಕೆ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು. ಈ ದಿನ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಈ ದಿನ
1: ಆಕಾಶವಾಣಿ ಮಡಿಕೇರಿ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲೇ ಐಡೆಂಟಿಫೈ ಮಾಡಕ್ಕಾಗತ್ತಾ?
3: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿ, ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರೆ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕಡಿ ಮೇ ಬಡ್ಡಿ ಎಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ?
3: ವಾಹ್,
2: ಸಿಕ್ ಬಿದ್ರು!
4: ಅಪರಿಚಿತ ಆಪ್ ನಿಂದ ಬಚಾವಾಗಿ.
5: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಕನಸುಗಳನ್ನು ರೂಪಿಸಿ ಇಲಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇಲಿಟಿ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
8: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
6: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
9: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು

0: ಬೆಂಗಳೂರಿಗೆ ಹೋಗ್ಬೇಕುಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: वर्क फ्रॉम होम हाई सैलरी बड़ी वंदक लिखने ली। अरे वाह
2: सिक्की मित्रो
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ
4: ಜಾಣರಾಗಿರಿ ಜಾಗರೂಕರಾಗಿರಿ.
5: ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಲತರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292.
6: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
7: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
6: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ.
1: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ?
9: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900901282
1: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
13: ಬಲ್ಲೆವಳ್ಳೂರು ಗ್ರಾಮದ ಶ್ರೀ ಮಾರಮ್ಮದೇವಿಯ ವಾರ್ಷಿಕೋತ್ಸವ ನಾಳೆ ಮತ್ತು ನಾಡಿದ್ದು ಅಂದರೆ 13ರಂದು ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಬೆಳಿಗ್ಗೆ 10 ಗಂಟೆಗೆ ಭಂಡಾರ ಇಳಿಸಿ ಶುದ್ಧ ಕಲಶ ಪೂಜೆ, 3 ಗಂಟೆಗೆ ದೇವಿಯ ಅವಭೃತ ಸ್ನಾನ, 13ರಂದು ಪೂಜಾ ಕಾರ್ಯ ಹಾಗೂ ಕಲಶ ನಡೆಯಲಿದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
14: ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಭಾಗಮಂಡಲ ಸಣ್ಣಪುಲಿಕೋಟು ಗ್ರಾಮದ ಕುಯ್ಯಮುಡಿ ಕಡವಡಿ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಇದೇ ತಾರೀಕು 14 ಮತ್ತು 15ರಂದು ನಡೆಯಲಿದೆ. 14ರಂದು ಗುರುವಾರ ಸಂಜೆ 6 ಗಂಟೆಗೆ ಕುಯ್ಯಮುಡಿ ದೊಡ್ಡ ಮನೆಯಿಂದ ಭಂಡಾರ ತರುವುದು, 8 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ಬೊಳ್ಳಾಟಂ, ನಂತರ ಇತರ ಕೋಲಗಳು ನಡೆಯಲಿವೆ. ತಾರೀಕು 15ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ಮೇಲೇರಿ ನಂತರ ಭೂಮಿಗುಳಿಗ ರಾಹುಗುಳಿಗ ದೈವಗಳ ಕೋಲ ನಡೆಯಲಿದ್ದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಯ್ಯಮುಡಿ ಕಡವಳಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಬಲಮೋಟಿ ಗ್ರಾಮದ ಸಣ್ಣ ಇಡಿಕೇರಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 12ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಕಾರಣವರ ಕೋಲವನ್ನು ನಡೆಸಿಕೆ ತೀರ್ಮಾನಿಸಲಾಗಿದ್ದು ಕುಟುಂಬಸ್ಥರು, ಕೊಟ್ಟ ಹೆಣ್ಣುಮಕ್ಕ, ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾ ಕೋರಿಯಳು ಸಣ್ಣ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8199.
2: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ನಿಂಗಳ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆಯಲ್ಲಿ ತ್ರಿವೇಣಿ ಗ್ಯಾಸ್ ಏಜೆನ್ಸಿಲಿ ಇಕ್ಕ ಮಲ್ಟಿ ಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಳಲ್ಲಿ ಹೆಲ್ತ್ ಇನ್ಸೂರೆನ್ಸ್, ಟೂ ವೀಲ್ ಅಂಡ್ ಫೋರ್ ವೀಲ್ ಇನ್ಸೂರೆನ್ಸ್, ಪಿಂಜ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ, ನಿಯರ್ KSRC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9950-853-76.
10: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
11: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
10: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ.
11: ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
10: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
12: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಅಂಡ್ ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. KVG ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528.
13: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
14: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
15: ನಾಡಿನ ಸಮಸ್ತ ಭಕ್ತಾದಿಗಳೇ, ಕುಂಜಿಲ ಕಕ್ಕಬ್ಬೆ

0: ಆದಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಈ ತಿಂಗಳ 13ನೇ ತಾರೀಕು ಬುಧವಾರದಿಂದ 18ನೇ ತಾರೀಕು ಸೋಮವಾರದವರೆಗೆ ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತನು ಮನಧನ ಸಹಕಾರ ನೀಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
2: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
3: ಏನ್ ರವಿ, ವಿರಾಜ್ಪೇಟೆಯ ಪೂತಾಜ ನಾಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. ಪೂತಾಜ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
6: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
7: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
8: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
7: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
8: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ಬಿಳಗುಂದ 40 ಒಕ್ಲಪಿಂಜ ಹೊಸಕೋಟೆಗೂ ಕೂಡ ಬೋಂದ 300 ಒಕ್ಕಡ ಶ್ರೀ ಭದ್ರಕಾಳಿ ದೇವಿರ ನಮ್ಮೆ ಇದೇ 13ರಿಂದ 16ನೇ ತಾರೀಕಿಗೆ ತೆರೆ ನಡಪ. 13ಗ ಪದ್ನಾಚೆ ಪಟ್ಟಣಿ ಬೈಟ್ 8 ಗಂಟೆಗೆ ಮೂಲಸ್ಥಾನ ಮೊನ್ನೆ ಮಾಡಕ ಪೋಪೋ. 14ಗ ಬ್ಯಾಳಾಚೆ ಬೋಡುಕಳಿ ತೆರೆ. 15ಗ ಬುಳ್ಳಾಚೆ ಕುದುರೆ ನಮ್ಮೆ ಪಿಂಜ ಚೂಳೆ. 16ಗ ಚೆನ್ನಿಯಾಚೆ ಪೂಜೆ ಪಿಂಜ ಬಂಡರ್ಲ ಕಡು. ಭಕ್ತದಿಯಲ ಬಂತು ದೇವಿರ ಆಶ್ರಯ ಪಡೆದು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತ.
9: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
10: ಬಿಂದು ಪ್ರೀಮಿಯಂ ನೋಡಿದ್ಯಾ?
9: ಇಲ್ಲ, ಯಾಕೆ?
10: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
11: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
10: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ್ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
11: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
12: ಬಲ್ಲೇವಳ್ಳೂರು ಗ್ರಾಮದ ಶ್ರೀ ಮಾರಮ್ಮದೇವಿಯ ವಾರ್ಷಿಕೋತ್ಸವ ನಾಳೆ ಮತ್ತು ನಾಡಿದ್ದು ಅಂದ್ರೆ 13ರಂದು ನಡೆಯಲಿದೆ. ಅಪ್ರಯುಕ್ತ ನಾಳೆ ಬೆಳಿಗ್ಗೆ 10 ಗಂಟೆಗೆ ಭಂಡಾರ ಇಳಿಸಿ ಶುದ್ಧ ಕಲಶ ಪೂಜೆ, 3 ಗಂಟೆಗೆ ದೇವಿಯ ಅವಭೃತ ಸ್ನಾನ, 13ರಂದು ಪೂಜಾ ಕಾರ್ಯ ಹಾಗೂ ಕಲಜ ನಡೆಯಲಿದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.

ಕೇಳುಗುರಿ, ಇನ್ನು 6:51 ಕೃಷಿರಂಗದಲ್ಲಿ ತೆಂಗಿನ ಬೆಲೆಯ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನವಿದೆ. ಸಮಯ ಈಗ 6:30 ಗಳಾಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

0: ಕಾರ್ಯಕ್ರಮ ಇದೀಗ ಆರಂಭ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನ್ಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಟಿ ಕೋಳ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಾಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟೇರ್ ಪ್ರದೇಶದಲ್ಲಿ ಬಂಡ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ KN ದೊಡ್ಡಮನಿ ಹಾಗೂ ಕರಣ್ ಕುಮಾರ್.

0: ಅಭಿನಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
5: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
1: ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
7: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್. ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು. ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು. ಕೂಲ್. ನೀವು ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಯುಪಿಐ ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
10: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
11: ಚೈತ್ರ,
12: ಏನತ್ತೆ?
11: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
12: ಅಂದ್ರೆ?
11: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
12: ಮತ್ತೆ ವ್ಯವಹಾರ?
11: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
12: ಓಹ್,
11: ಅಂದ್ರೆ ಯುಪಿಐ ಇಂದ?
12: ಹೌದಾ?
11: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
12: ಅದೇನತ್ತೆ?
11: ನಿನ್ನ ಮೊದಲ ಉಡುಗೊರೆಯು ಯುಪಿಐ ನಿಂದಲೇ ಸಿಗುತ್ತೆ.
12: ಏನತ್ತೆ?
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
13: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶಿರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡಾ 1.5ರಷ್ಟು ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25ರಿಂದ ಶೇಕಡಾ 15.75ಕ್ಕೆ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನು ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ? ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ

0: ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣುಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಗಂಟದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ಲಾ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ August 21, 22 and 23 ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ MS ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ದ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್.

0: ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ
1: ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
0: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
4: ಬಜೆಟ್ ಮಾಡಿ ಆಯ್ತಾ?
3: ಹಾ, 5,000 ಉಳಿತು.
4: ಹೊಸ ಸೀರೆ ತಗೊಳ್ಳ?
3: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ.
3: ಹೋಗಿ.
2: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ.
6: ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ.
5: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ತೆಂಗಿನ ಬೆಳೆಯ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ.
7: ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ.
8: ನಮಸ್ಕಾರ ಸರ್.
7: ತೆಂಗು ಮುಖ್ಯವಾದ ಒಂದು ದೊಡ್ಡ ಬೆಳೆ, ಇದನ್ನ ಭೂಲೋಕದ ಕಲ್ಪವೃಕ್ಷ ಅಂತಲೇ ಕರೀತಾರೆ. ಏಕೆಂದ್ರೆ ತೆಂಗಿನ ಬೆಳೆಯ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಈ ತೆಂಗನ್ನು ನಾವು ಬೇಸಾಯ ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೀವಿ. ಕೀಟಪೀಡೆಗಳ ಸಮಸ್ಯೆ ಬಹಳ ಮುಖ್ಯವಾದಂಥ.
8: ಹೌದು,
7: ಏಕೆಂದರೆ ಇದು ಬಹುವಾರ್ಷಿಕ ಬೆಳೆ. ಒಂದ್ಸಾರಿ ನಾವು ತೆಂಗಿನ ಸಸಿಗಳನ್ನು ನಾಟಿ ಮಾಡಿಕೊಂಡ್ರೆ ಸುಮಾರು 40-50 ವರ್ಷದವರೆಗೂ ಕೂಡ ಒಳ್ಳೆ ಫಸಲನ್ನು ಕೊಡ್ತಲೇ ಇರ್ತವೆ.
8: ಖಂಡಿತ.
7: ಹಾಗಾಗಿ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೆಂಗಿನ ಬೆಳೆಗೆ ಬರುವಂಥ ಕೀಟಪೀಡೆಗಳು, ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ತೆಂಗಿನ ಬೆಳೆಗೆ ಬರುವಂತಹ ಕೀಟಪೀಡೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ?
8: ತೆಂಗಲ್ಲಿ ಬರ್ತಿರುವಂತ ವಿವಿಧ ಕೀಟಗಳು ಹಂತ ಹಂತಕ್ಕೆ ದಾಳಿ ಮಾಡ್ತಿರುವಂತದ್ದು. ಮೊದಲನೇ ಹಂತಕ್ಕೆ ಹೇಳಬೇಕಾದ್ರೆ ಈ ರೈನಾಸ್ಟ್ರಸ್ ದುಂಬಿ ಅನ್ನೋ ಒಂದು ಕೀಟ ತೆಂಗಿನ ಬೆಳೆಯಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಹಾನಿ ಮಾಡ್ತಿರುವಂತದ್ದು ನೋಡ್ತಾ ಇದ್ದೀವಿ.
7: ಸರಿ.
8: ತದನಂತರ ಈ 5-10 ವರ್ಷದ ವಯಸ್ಸಿರುವಂತಹ ಮರಗಳಲ್ಲಿ ಕೆಂಪು ಮೂತಿ ಹುಳಿ ಅಂದ್ರೆ ರೆಡ್ ಪಾಮ್ ವಿವಿಲ್ ಅಂತ ಕರಿತೀವಿ, ಅದು ಇತ್ತೀಚಿನ ದಿನಗಳಲ್ಲಿ ಸಹ ನಾವು ನೋಡಿದಾಗ ರೈತರ ಒಂದು ತಾಕಿನಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮತ್ತು ಸಾಮಾನ್ಯವಾಗಿ ಬಹಳಷ್ಟು ಪ್ರಮಾಣದಲ್ಲಿ ಅದರದ್ದು ದಾಳಿಯನ್ನು ನೋಡ್ತಾ ಇದ್ದೀವಿ.
7: ಸರಿ.
8: ಮತ್ತು ಈ ಬೇಸಿಗೆದಲ್ಲಿ ನಾವು ನೋಡಿದಾಗೆ ಈ ಕಪ್ಪು ಮೂತಿ ಹುಳು ಅಂತ ಕರಿತೀವಿ, ಕಪ್ಪು ತಲೆ ಹುಳು ಅಂತಾನೂ ಕರಿತೀವಿ, ಬ್ಲಾಕ್ ಹೆಡೆಡ್ ಹೆರಿ ಕ್ಯಾಟರ್ಪಿಲ್ಲರ್ ಅಂತೇಳಿ ವೈಜ್ಞಾನಿಕವಾಗಿ ಅದನ್ನ ಕರೆಯಲಾಗುತ್ತೆ. ಇದು ಸಾಮಾನ್ಯವಾಗಿ ನಾವು ನೋಡಿದಂತ ಸಂದರ್ಭದಲ್ಲಿ ಜನವರಿ ತಿಂಗಳಿಂದ ಹಿಡಿದು ಜೂನ್ ತಿಂಗಳವರೆಗೂ ಇದರದ್ದು ಹಾವಳಿ ಜಾಸ್ತಿ ಇರುತ್ತೆ. ಮತ್ತು ಇದರ ಒಂದು ಹಾನಿ ಇರೋದ ಕಾರಣದಿಂದ ಇದು ಬಹುತೇಕ ಪ್ರದೇಶಗಳಲ್ಲಿ ಇಳುವರಿಯ ನಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಇದು ಒಂದು ಮುಖ್ಯವಾದಂತ ಕೀಟ ಅಂತೇಳಿ ಕರೆಯಲಾಗುತ್ತೆ.
7: ಆಮೇಲೆ
8: ತದನಂತರ ಇತ್ತೀಚಿನ ದಿನಗಳಲ್ಲಿ 2016 ಇಸ್ವಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ರೂಗೋಸ್ ವೈಟ್ ಫ್ಲೈಸ್ ಅಂತ ಕರಿತೀವಿ, ಅಂದ್ರೆ ಬಿಳಿ ಹೆಣ್ಣು ಅಂತ ಕರೀತಾರೆ, ಅಥವಾ ಬಿಳಿ ನೊಣ ಅಂತಾನು ಸಹ ರೈತರು ಕರೀತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ರಸ ಇರುವ ಕೀಟ ಬಹಳಷ್ಟು ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ, ಹಾಗೂ ಅದರಿಂದ ಸ್ವಲ್ಪ ಮಟ್ಟಿಗೆ ಇಳುವರಿ ನಷ್ಟ ಸಹ ಆಗ್ತಾ ಇದೆ, ಹಾಗೂ ಇದರ ನಿಯಂತ್ರಣ ಕ್ರಮಗಳ ಬಗ್ಗೆ ಅಥವಾ ಚಟುವಟಿಕೆ ಬಗ್ಗೆ ರೈತರಿಗೆ ಬಹಳಷ್ಟು ಮಾಹಿತಿ ಕೊರತೆ ಇದೆ ಅನ್ನೋ ಕಾರಣದಿಂದ ಇದನ್ನ ನಿರ್ವಹಣೆ ಮಾಡೋಕ್ಕೆ ರೈತರು ಬಹಳಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಗೊತ್ತಿರಾಗೆ ಬಹುತೇಕ ಪ್ರದೇಶಗಳಲ್ಲಿ ಎಲ್ಲಿ ಬೇಸಿಗೆ ಮತ್ತು ನೀರು ಕಮ್ಮಿ ಇರುತ್ತೆ ಅಂತ ಜಾಗದಲ್ಲಿ ಈ ನುಸಿ ಪೀಡೆ ಸಹ ಮುಖ್ಯವಾದಂತಹ ಪೀಡೆ, ಅದರಲ್ಲಿ ಸಹ ಬಹಳಷ್ಟು ಜನ ರೈತರು ಇಳುವರಿಯನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಮುಖ್ಯವಾದಂತಹ ಪೀಡೆಗಳಂತೇಳಿ ನಾವು ತೆಂಗಲ್ಲಿ ಭಾವಿಸ್ತೀವಿ.
7: ಈ ಕಶೇರುಕ ಪೀಡೆಗಳು ಅಂತಲೂ ಕೇಳ್ತಾ ಇರ್ತೀವಿ, ಈ ಅಳಿಲಾಗ್ಬಹುದು, ಇಲಿ ಆಗ್ಬಹುದು, ಇವು ಕೂಡ ತೆಂಗಿಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತವೆ.
8: ಖಂಡಿತವಾಗೂ ತೆಂಗಿನ ಬೆಳೆಗಳಲ್ಲಿ ನಮ್ಗೆ ಈ ರೈತರ ಭಾಷೆಯಲ್ಲಿ ಆದ ಅಂತ ಕರೀತಾರೆ, ಅಂದ್ರೆ ಇಲಿಗಳು, ಬೇರೆ ರೀತಿಯಾದಂತ ಪ್ರಾಣಿಗಳು, ಅಳಿಲಾಗಿರ್ಬೋದು, ಕೋತಿಯಾಗಿ ಅನೇಕ ಪ್ರಾಣಿಗಳು ಕಾಯಲ್ಲಿ ಕುತ್ಕೊಂಡು ಅದರಲ್ಲಿ ನೀರನ್ನು ಕುಡಿಯೋದಕ್ಕೆ ಕಾರಣದಿಂದ ನಮ್ಗೆ ಇಳುವರಿ ನಷ್ಟ ಆಗ್ತಿರುವಂತದ್ದು. ಇದನ್ನು ಸಹ ಮುಖ್ಯವಾದಂತ ಒಂದು ಪೀಡೆ ಅಂತ ಹೇಳಿ ಪರಿಗಣಿಸಬಹುದು. ಹಾಗಾಗಿ ಇದರ ನಿರ್ವಹಣೆ ಸಹ ಬಹಳಷ್ಟು ನಮ್ಗೆ ಮುಖ್ಯವಾದದ್ದು.
7: ಮೊದಲನೇದಾಗಿ ತಾವು ಈ ರೈನೋಸರಸ್ ದುಂಬಿ ಅಂತ ಹೇಳಿದ್ರಿ, ಈ ರೈನೋಸರಸ್ ದುಂಬಿ ಯಾವ ಹಂತದಲ್ಲಿ ಕಂಡುಬರುತ್ತೆ ಅಂತೀರಿ?
8: ಈ ರೈನೋಸರಸ್ ದುಂಬಿ ಈ ನಾಟಿ ಮಾಡಿಕೊಂಡು 6 ಸಮಯದಲ್ಲಿ ಇದರ ಹಾವಳಿಯನ್ನು ಕಾಣಿಸ್ತಾ ಇದೆ, ಮತ್ತು 30-40 ವರ್ಷ ಮರವಾಗೂ ಸಹ ಇದರದ ಹಾವಳಿಯನ್ನು ನಾವು ನೋಡ್ತಾ ಇರ್ತೀವಿ.
7: ಅಂದ್ರೆ ಏನ್ ಲಕ್ಷಣಗಳು ಅಂತೀರಿ?
8: ಇದರ ಲಕ್ಷಣವಾಗಿ ನಮ್ಮ

0: ಮುಖ್ಯವಾಗಿ ಮೊದಲ ಹಂತದಲ್ಲಿ ನೋಡಿದಂತ ಸಂದರ್ಭಗಳಲ್ಲಿ ಈ ಬೆಳೆತಿರುವಂತಹ ಸುಳಿ ಕತ್ತರಿಸಂತ ಕೆಲಸ ಮಾಡುತ್ತೆ, ಮತ್ತು ಬೆಳೆದಿರುವಂತಹ ಗರಿಗಳನ್ನ ಡೈಮಂಡ್ ಶೇಪ್ ಆಕಾರದಲ್ಲಿ ಎಲಿ ಗರಿಗಳನ್ನ ಕತ್ತರಿಸಿ ಆಗ್ತಾ ಇರುತ್ತೆ. ಸೊ ಬೆಳೆದಿರುವಂತಹ ಮರಗಳಲ್ಲಿ ಸಹ ನಾವು ನೋಡಿದಂತ ಸಂದರ್ಭಗಳಲ್ಲಿ ಬೆಳೆತಿರುವಂತ ಸುಳಿ ಮತ್ತು ಗರಿಗಳಲ್ಲಿ ತಿನ್ನುವಂತ ಕೆಲಸ ಮಾಡುತ್ತೆ, ಅದು ಡೈಮಂಡ್ ಶೇಪ್ ಆಕಾರದಲ್ಲಿ ಇರುತ್ತೆ. ಮುಖ್ಯವಾಗಿ ಹೇಳಬೇಕಾದ್ರೆ ಮೊದಲನೇ ಹಂತದಲ್ಲಿ ಬೆಳೆತಿರುವಂತ ಸುಳಿನ ಕಟ್ ಮಾಡೋ ಕಾರಣದಿಂದ ನಾಟಿ ಮಾಡಿರುವಂತಹ ಸಂದರ್ಭಗಳಲ್ಲಿ ಗಿಡನ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
1: ಅಂದ್ರೆ ಮುಖ್ಯವಾಗಿ ಇದು ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟು ಮಾಡುತ್ತೆ.
0: ಮೊದಲನೇ ಹಂತದಲ್ಲಿ ಖಂಡಿತವಾಗ್ಲೂ ನಾವು ಗಿಡನ ನಾಟಿ ಮಾಡಿರೋದಕ್ಕೆ ಭೂಮಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀವಿ, ಮತ್ತು ಅದಕ್ಕೆ ನಾಟಿ ಮಾಡೋಕ್ಕೆ ಸಸಿಗಳನ್ನ ಖರೀದಿ ಮಾಡ್ಕೊಂಡು ತಂದಿರ್ತೀವಿ. ಆ ಕಾರಣದಿಂದ ನಮ್ಗೆ ಆರ್ಥಿಕವಾಗಿ ನಷ್ಟ ಆಗಂತದ್ದು ಮುಖ್ಯವಾಗಿ ನಮ್ಗೆ ಸಮಯ ನಾಟಿ ಮಾಡಿಕೊಂಡು ಒಂದೆರಡು ವರ್ಷ ಮೂರು ವರ್ಷದ ಕಾಲದಲ್ಲಿ ನಾವು ಬೆಳೆಸಿ ಒಂದು ಗಿಡನ ಕಳ್ಕೊಂಡಂತ ಸಂದರ್ಭಗಳಲ್ಲಿ ಮೂರು ವರ್ಷ ಕಾಲ ವ್ಯಕ್ತವಾಗತ್ತೆ.
1: ಅಂದ್ರೆ ನಮ್ಮ ರೈತರು ಹೇಗೆ ಗುರುತಿಸಬಹುದು ಈ ರೈನೋಸರಸ್ ದುಂಬಿಯ ಹಾನಿ ಈ ಒಂದು ಮರದಲ್ಲಿದೆ ಅಂತ?
0: ಮೊದಲನೇ ಹಂತದಲ್ಲಿ ನಾವು ನೋಡಿದ್ರೆ ಬೆಳೀತಿರುವಂತ ಸುಳಿನ ಅಥವಾ ಈ ಪಕ್ಕದ ಇರುವಂತಹ ಗರಿಗಳನ್ನ ಕತ್ತರಿಸುವಂತ ಕೆಲಸ ಮಾಡುತ್ತೆ. ಅದೇ ರೀತಿಗೆ ಕುಟಿಯ ರೀತಿ ಅಂತ ಒಂದು ಪದಾರ್ಥಗಳನ್ನ ಗರಿಗಳಿಂದ ಆಚೆ ಬರ್ತಿರುವಂತದ್ದು ಅದರ ಒಂದು ಕಾರಣ ಆಗುತ್ತೆ. ಕೆಳಗಡೆ ಬಿದ್ದಿರುವಂತದ್ದು ಸಾಮಾನ್ಯವಾಗಿ ಇದು ಬೆಳೀತಿರುವಂತ ಸುಳಿನ ಕತ್ತರಿಸುವಂತ ಕೆಲಸ ಮಾಡುತ್ತೆ. ಅಂದ್ರೆ ಬೆಳೀತಿರುವಂತ ಸುಳಿ ಒಣಗೋಗುತ್ತೆ, ಆ ರೂಪದಲ್ಲಿ ನಾವು ಇದನ್ನ ಗುರುತಿಸಬಹುದು. ಮತ್ತೆ ಅದರ ಜೊತೆಗೆ ನೋಡಬಹುದು, ಒಂದು ರೈನೋಸರಸ್ ದುಂಬಿನ ಗುರುತಿಸಕ್ಕೆ ಯಾವ ಕಾರಣ ಅಂತಂದ್ರೆ ಈ ಜಾಸ್ತಿ ಸಸ್ಯಗಳಲ್ಲಿ ಸೈಡ್ ಟಿಲ್ಲರ್ಸ್ ಅಂತ ಕರಿತೀವಿ, ತಂಡೆಗಳು ಅಂತ ಕರಿತೀವಿ, ಅದು ಜಾಸ್ತಿ ಸಂಖ್ಯೆಯಲ್ಲಿ ಹುಟ್ಟುವಂತ ಕೆಲಸ ಆಗುತ್ತೆ.
1: ತೆಂಗಿನಲ್ಲೂ ಕೂಡ ಅದು ಬರುತ್ತೆ?
0: ಹೌದು, ಖಂಡಿತವಾಗ್ಲೂ ಬರುತ್ತೆ.
1: ಅಂದ್ರೆ ಮುಖ್ಯವಾಗಿ ಈ ರೈನೋಸರಸ್ ದುಂಬಿಯನ್ನ ನಮ್ಮ ರೈತ ಬಾಂಧವರು ಹೇಗೆ ತಡೆಗಟ್ಟಬಹುದು ಅಂತ?
0: ಮೊದಲನೇದಾಗಿ ತಡೆಗಟ್ಟದಾದ್ರೆ ಈ ಒಂದು ದುಂಬಿನ ಏನು ಕೊಟ್ಟಿಗೆ ಗೊಬ್ಬರ ಇದೆ ಹಾಕುವಂತ ಸಂದರ್ಭಗಳಲ್ಲಿ ಅದನ್ನ ಸ್ವಚ್ಛತೆಯನ್ನ ಮಾಡ್ಬೇಕಂದ್ರೆ ಜಳ್ಳಿ ಇಟ್ಬಿಟ್ಟು ಕೊಟ್ಟಿಗೆ ಗೊಬ್ಬರನ ಗಿಡಕ್ಕೆ ಹಾಕೋದು. ಯಾಕೆ ಅಂತಂದ್ರೆ ಇದು ದುಂಬಿ ಮೊಟ್ಟೆ ಇಡುವಂತದ್ದು ಕೊಟ್ಟಿಗೆ ಗೊಬ್ಬರದಲ್ಲಿ, ಮತ್ತು ಮೊದಲೇ ಅಂತ ಹುಳ ಏನಿದೆ ಅದು ಕೊಟ್ಟಿಗೆ ಗೊಬ್ಬರ ತಿನ್ನುತ್ತೆ. ಸೊ ಎರಡನೇ ಅಂತ ಮೂರನೇ ಅಂತ ಹುಳು ತೆಂಗಿನ ಬೇರುಗಳಲ್ಲಿ ಅಥವಾ ಸುಳಿಗಳಲ್ಲಿ ತಿನ್ನುವಂತ ಕೆಲಸ ಮಾಡುತ್ತೆ. ಸೊ ಮೊದಲನೇದು ತಡೆಗಟ್ಟ ಕೆಲಸ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಗುಡ್ಡೆ ಹಾಕಿರುವಂತ ಸಂದರ್ಭದಲ್ಲಿ ಜಲ್ಲೆಡಿ ಇಡ್ಬಿಟ್ಟು ಅದನ್ನ ಹಾಕುವಂತ ಕೆಲಸ ಮಾಡಬೇಕು. ಮತ್ತು ತಡೆಗಟ್ಟದಾದ್ರೆ ಜೈವಿಕ ನಿಯಂತ್ರಣದಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಇಲ್ಲಿ ಮೆಟ್ರೈಸಮ್ ಅನಿಸಿಪೋಲಿಯನ್ ಒಂದು ಜೈವಿಕ ಶಿಲೀಂಧ್ರವು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಜಮೀನಿಗೆ ಹಾಕೋದಾದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಇರ್ತಿರುವಂತಹ ಮರಿಹುಳುಗಳಿಗೆ ಜ್ವರನ ತರಿಸಿ ರೋಗನ ತರಿಸಿ ಸಾಯಿಸುವಂತ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಇದನ್ನ ಬಳಕೆ ಮಾಡಬಹುದು.
1: ಅಂದ್ರೆ ಮುಖ್ಯವಾಗಿ ತಿಪ್ಪೆಗಳು ಅಥವಾ ಗೊಬ್ಬರದ ಗುಂಡಿಗಳು ತೆಂಗಿನ ತೋಟದಲ್ಲಿ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ನಾವು.
0: ಇದ್ರೂ ಸಹ ಯಾಕಂದ್ರೆ ಬಹಳಷ್ಟು ಜನ ರೈತರಲ್ಲಿ ನಾವು ನೋಡಿದಾದ್ರೆ ಬಹಳಷ್ಟು ಜನ ತಿಪ್ಪೆ ಗುಡ್ಡೆಗಳನ್ನ ಅವರು ಒಂದು ತೋಟದಲ್ಲಿಯೇ ಮಾಡ್ಕೊಂಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಜಮೀನಿಗೆ ಹಾಕೋಕಿನ ಮುಂಚಿತವಾಗಿ ನಾವು ಜಲ್ಲೆಡಿ ಇಡುವಂತ ಕೆಲಸನ ಮಾಡಬೇಕಾಗತ್ತೆ. ಮತ್ತೆ ಆ ಒಂದು ಸಂದರ್ಭಗಳಲ್ಲಿ ಈ ರೀತಿಯಾದಂತ ಜೈವಿಕ ಶಿಲೀಂಧ್ರಗಳನ್ನು ಒಂದು ಟನ್ ಕೊಟ್ಟಿಗೆ ಗೊಬ್ಬರಿಗೆ ಒಂದು ಕೆಜಿ ಅಷ್ಟು ಈ ಜೈವಿಕ ಶಿಲೀಂಧ್ರ ಪೌಡರ್ಗಳನ್ನ ಉದುರಿಸಿ 10 ದಿನ ಕಾಲ ತೇವಾಂಶನ ಕಾಪಾಡದಾದ್ರೆ ಈ ಜೈವಿಕ ಶಿಲೀಂಧ್ರ ಕೊಟ್ಟಿಗೆ ಗೊಬ್ಬರದಲ್ಲಿ ಮಲ್ಟಿಪ್ಲೈ ಆಗೋದ್ರ ಕಾರಣದಿಂದ ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಜೈವಿಕ ಶಿಲೀಂಧ್ರ
1: ಅಂದ್ರೆ ಇದು ಎಲ್ಲಿ ಸಿಗುತ್ತೆ?
0: ಇದು ಸಾಮಾನ್ಯವಾಗಿ ತೋಟಗಾರಿಕೆ ಇಲಾಖೆಗಳಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೆ ಒದಗಿಸ್ತಿರುವಂತ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಅನೇಕ ಸಂಶೋಧನಾ ಕೇಂದ್ರಗಳಲ್ಲಿ GKVK ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಟಿಕ್ ಸೆಂಟರ್ ಗಳಲ್ಲಾಗಿರ್ಬೋದು, ಅದೇ ರೀತಿಯಾದಂತಹ ಮತ್ತು ಅನೇಕ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ದೊರೆಯುತ್ತೆ.
1: ಇನ್ನು ಈ ರೈನೋಸರಸ್ ದುಂಬಿಯನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅಂತೀರಾ ಒಂದ್ಸರಿ ಬಂದ ಮೇಲೆ?
0: ಮುಖ್ಯವಾಗಿ ರೈತರನ ಗಮನಕ್ಕೆ ಬಂದ ಮೇಲೆ ನಾವು ತಾತ್ಕಾಲಿಕವಾಗಿ ಬೇರಲ್ಲಿ ಏನಾದ್ರೂ ತೊಂದರೆಯನ್ನು ಕಾಣಿಸಿದಂತ ಸಂದರ್ಭಗಳಲ್ಲಿ ಗಿಡ ಸಾಯುವಂತ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ರಾಸಾಯನಿಕ ಕೀಟನಾಶಕಗಳನ್ನ ಸುಳಿಗೆ ಮತ್ತು ಬುಡಕ್ಕೆ ಹಾಕುವ ಮುಖಾಂತರ ಇದರ ನಿಯಂತ್ರಣ ಮಾಡಬಹುದು. ಸಾಮಾನ್ಯವಾಗಿ ನಾವು ಶಿಫಾರಸು ಮಾಡಿರುವಂತ ಕೀಟನಾಶಕ ಅಂದ್ರೆ ಕ್ಲೋರಿಫೈರಫಾಸ್ 50 EC ಅಂತ ಬರುತ್ತೆ. 5 ಮಿಲಿ 1 ಲೀಟರ್ ಗೆ ಬೆರೆಸಿಬಿಟ್ಟು ಒಂದು 200-300 ಮಿಲಿ ಸುಳಿಯಲ್ಲಿ ಹಾಕುವಂಥದ್ದು, ಮತ್ತು 1-2 ಲೀಟರ್ ಅಷ್ಟೊಂದು ಪ್ರಮಾಣದಲ್ಲಿ ಬುಡಕ್ಕೆ ಸುತ್ತ ಹಾಕುವ ಮೂಲಕ ಮರಿ ಹುಳಗಳ ಇರುವಂತಹ ಸಸ್ಯಗಳಲ್ಲಿ ಇದನ್ನ ನಿಯಂತ್ರಣ ಮಾಡಬಹುದು.
1: ಸುಳಿಗೂ ಹಾಕಬೇಕು, ಬುಡಕ್ಕೂ ಹಾಕಬೇಕು.
0: ಹೌದು, ಬುಡಕ್ಕೂ ಹಾಕಬೇಕು ಸರ್.
1: ಅಂದ್ರೆ ಬೇರ್ಗೂ ಕೂಡ ಇದು ಒಂದು ತೊಂದರೆ ಕೊಡೋ ಸಾಧ್ಯತೆ ಇರುತ್ತೆ. ಇದು
0: ಖಂಡಿತವಾಗಿ ಒಂದೊಂದ್ಸಲ ಸಾಮಾನ್ಯವಾಗಿ ಮಣ್ಣಲ್ಲಿ ಒಂದು 30 cm ಆಳದ ಒಳಗೆ ಹೋಗಷ್ಟು ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಬುಡಕ್ಕು ಹಾಕುವ ಮೂಲಕ ಇದು ನಿಯಂತ್ರಣ ಮಾಡಕ್ಕೆ ತುಂಬಷ್ಟು ಅನುಕೂಲ ಮಾಡುತ್ತೆ.
1: ಇನ್ನ ಕೆಂಪು ಮೂತಿ ಹುಳು ಅಂತ ತಾವು ಹೇಳಿದ್ರಿ, ಕೆಂಪು ಮೂತಿ ಹುಳು ಹೇಗೆ ತೊಂದರೆ ಕೊಡುತ್ತೆ ತೆಂಗಿನ ಮರಗಳಿಗೆ ಗಿಡಗಳಿಗೆ?
0: ಕೆಂಪು ಮೂತಿ ಹುಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹಾನಿ ಮಾಡ್ತಿರುವಂತದ್ದು. ಮುಖ್ಯವಾದ ಕಾರಣ ಏನಂತಂದ್ರೆ ತೆಂಗಿನ ತೋಟಗಳ ನಿರ್ವಹಣೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತ ಸಂದರ್ಭಗಳಲ್ಲಿ ಮತ್ತೆ ಬೇಸಾಯ ಪಾಲನೆ ಮಾಡ್ತಿರುವುದರಲ್ಲಿ ತೊಂದರೆ ಆದಾಗ ಈ ರೀತಿಯಾದಂತಹ ಹುಳುಗಳು ದಾಳಿ ಮಾಡ್ತಿರುವಂತದ್ದು. ಮುಖ್ಯವಾಗಿ ನಾವು ನೋಡೋದಾದ್ರೆ ತೆಂಗಲ್ಲಿ ನಾವು ಈ ರೈನೋಸರಸ್ ದುಂಬಿ ಬುಡದತ್ರ ಕಾಂಡದ ಹತ್ರ ನಮ್ಗೆ ಎಲ್ಲಾದ್ರೂ ಮೆಕ್ಯಾನಿಕಲ್ ಡ್ಯಾಮೇಜ್ ಅಂತ ಅಂತೀವಿ ಅಂದ್ರೆ ಈ ಯಂತ್ರೋಪಕರಣಗಳ ಗಾಯ ಮೂಲಕ ಅಲ್ಲಿ ಜಾಗನ ಹುಡುಕ್ಬಿಟ್ಟು ಮೊಟ್ಟೆ ಇಡುವಂತ ಕೆಲಸ ಮಾಡುತ್ತೆ. ಇದು ಮೊಟ್ಟೆ ಇಟ್ಟು ಒಂದ್ಸಲ ಮರಿ ಹುಳ ಒಳಗಡೆ ಸೇರ್ಕೊಂಡ್ರೆ ಕನಿಷ್ಠ ನಿಮ್ಗೆ 700 ದಿನ ಕಾಲ ಒಳಗಡೆ ಸೇರ್ಕೊಂಡು ಅಂದ್ರೆ ಅನೇಕ ಜನರೇಷನ್ಸ್ ಗಳನ್ನ ಮುಗಿಸ್ಕೊಂಡು ಒಳಗಡೆ ತೊಂದರೆಯನ್ನು ಮಾಡಿಕೊಂಡು ಬುಡದ ಒಳಗೆ ಇರ್ತಿರುವಂತ ಎಲ್ಲಾ ಮಟೀರಿಯಲ್ಸ್ ಹೇಳ್ತೀವಿ ಫ್ಲೋಯಮ್

0: ಮತ್ತು ಜೈಲಂ ಮಟೀರಿಯಲ್ ಅಂತ ಹೇಳ್ತೀವಿ, ಅದನ್ನ ತಿಂದು ಕೊರೆದು ಕುಟ್ಟಿ ಹಾಕಿ ಒಳಗಡೆ ಗಿಡನ ಸಂಪೂರ್ಣವಾಗಿ ನಾಶ ಮಾಡಿ ತಗನಂತರ ಕೊನೆ ಹಂತದಲ್ಲಿ ಗಿಡನ ಉದುರಿಸುವಂತ ಕೆಲಸ ಮಾಡುತ್ತೆ, ಅಂದ್ರೆ ಗಿಡನ ಬಿಡಿಸುವಂತ ಕೆಲಸ ಮಾಡುತ್ತೆ. ಟೊಳ್ಳಾಗ್ಬಿಟ್ಟು ಕೆಳಗೆ ಮರವನ್ನು ಬೀಳೋದಾಗುತ್ತೆ.
1: ಹೊರಗಡೆ ನೋಡ್ರೆ ಮರ ಸಾಮಾನ್ಯವಾಗಿ ಕಾಣುತ್ತೆ, ಆದ್ರೆ ಒಳಗಡೆ ಇದು ತಿಂತಾ ಇರುತ್ತೆ.
0: ಇದು ಮುಖ್ಯವಾಗಿ ಗುರುತಿಸೋದು ಹೇಗೆ ಅಂತಂದ್ರೆ, ಸಾಮಾನ್ಯವಾಗಿ ಈ ಕೆಂಪು ಮುತ್ತು ಹುಳು ಡ್ಯಾಮೇಜ್ ಆಗಿರುವಂತಹ ಮರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೆಂಪು ಕಲರ್ ಗಮ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅಂಟು ಪದಾರ್ಥಗಳನ್ನ ಆಚೆ ಬರೋದು ನಮ್ಗೆ ಕಾಣಿಸುತ್ತೆ,
1: ಹೊರಗಡೆ ಬರ್ತಾ ಇರುತ್ತೆ ಕಾಂಡದಿಂದ.
0: ಹೌದು ಸರ್, ಕಾಂಡದಿಂದ ಆಚೆ ಬರುವಂತದ್ದು
1: ಅದು ಮುಖ್ಯವಾದ
0: ಲಕ್ಷಣ ಆಗುತ್ತೆ. ಕೊನೆ ಪಕ್ಷ ರೈತರು ಇದು ಯಾವ ರೀತಿ ಗುರುತಿಸೋದು ಅಂತಂದ್ರೆ, ಮೊದಲನೇದಾಗಿ ಗರಿಗಳು ಹಳದಿ ಆಗುವಂತದ್ದು, ತಗನಂತರ ಸುಳಿ ಒಣಗುವಂತದ್ದು, ಆಮೇಲೆ ನಾವು ನೋಡ್ತಾ ಇದ್ರೆ ಗಿಡ ಸಂಪೂರ್ಣವಾಗಿ ಒಣಗ್ಬಿಟ್ಟು ಸಾಯಂತ ಕೆಲಸ ಆಗುತ್ತೆ.
1: ಅಂದ್ರೆ ಒಂದೇ ಹುಳು ಇರುತ್ತೋ ಅಥವಾ ಗುಂಪಲ್ಲೇ ಇರ್ತವೆ?
0: ಸುಮಾರು ಸಾವಿರಾರು ಹುಳಗಳು ಕಾಂಡದ ಒಳಗಡೆ ಬುಡದ ಒಳಗಡೆ ಸೇರ್ಕೊಂಡು ತಿನ್ನುವಂತ ಕೆಲಸ ಮಾಡುತ್ತೆ.
1: ಅಂದ್ರೆ ಒಂದು ಹುಳು ಅಲ್ಲಿ ಸೇರ್ಕೊಂಡು ಏನಾದ್ರೂ ಮೊಟ್ಟೆ ಇಟ್ಟು ಮರಿಗಳು ಬಂದು ಸಂಖ್ಯೆ ಜಾಸ್ತಿ ಆಗುತ್ತೆ.
0: ಖಂಡಿತವಾಗ್ಲೂ ಅದ್ರ ಸಂತಾನೋತ್ಪತ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ಒಂದ್ ಸಲ ಅದು ಮೊಟ್ಟೆ ಇಟ್ಟರೆ 100-350 ಮೊಟ್ಟೆ ಒಂದು ಇಡುವಂತ ಕೆಲಸ ಮಾಡುತ್ತೆ. ಅದು ಪದೇ ಪದೇ ಮೊಟ್ಟೆ ಇಟ್ಟಾಗ ಸಾವಿರಾರು ಹುಳಗಳ ಒಳಗಡೆ ಸೇರ್ಕೊಂಡು 10 ವರ್ಷ ಮರನ ಸಂಪೂರ್ಣವಾಗಿ 6 ತಿಂಗಳ ಒಳಗೆ ಕೊರೆದು ಬಿಟ್ಟು ಬಿಳಿಸಾದ್ಮೇಲೆ ಬಿಳಿಸುವಂತ ಕೆಲಸ ಮಾಡುತ್ತೆ.
1: ಅಂದ್ರೆ ಇದ್ರ ಹಾವಳಿ ಸಾಕಷ್ಟು ಕಂಡು ಬರ್ತಾ ಇದೆಯಾ ಈಗ
0: ಇತ್ತೀಚಿನ ದಿನಗಳಲ್ಲಿ? ಬಹಳಷ್ಟು ಜನ, ಯಾಕಂದ್ರೆ 10 ವರ್ಷವರೆಗೆ ನಾವು ಏನು ಪೊಟೆನ್ಶಿಯಲ್ ಈಲ್ಡ್ ಅಂತ ಕರಿತೀವಿ ತೆಂಗಿನ ಮರ ಸಸಿ ನೆಟ್ಟಿದ ಮೇಲೆ, ಸೊ 10 ವರ್ಷಕ್ಕೆ ಫಲ ಕೊಡ್ತಿರುವಂತ ಮರ ಸಂಪೂರ್ಣವಾಗಿ ಉದುರಿಸದಂತ ಕೆಲಸ ಮಾಡಿದಾಗ ಇದರ ಇಳುವರಿ ನಷ್ಟ ಬಹಳ ದೊಡ್ಡದು ಅಂತ ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸಹ ಇದು ನೋಡಿದಂತ ಸಂದರ್ಭಗಳಲ್ಲಿ ಬಹಳಷ್ಟು ಜನ ರೈತರಲ್ಲಿ ಇದು ಕಾಣಿಸಿ ಬರ್ತಾ ಇದೆ.
1: ಅಂದ್ರೆ ಈ ಕೆಂಪು ಮೂತಿ ಹುಳುವನ್ನ ಹೇಗೆ ತಡೆಗಟ್ಟಬಹುದು ಅಂತೀರಿ?
0: ತಡೆಗಟ್ಟದ ಮುಖ್ಯವಾಗಿ ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ತೆಂಗು ಪುನಶ್ಚೇತನ ಕಾರ್ಯಕ್ರಮ ಅಂತ ಕೊಡ್ತಾರೆ. ಅಂದ್ರೆ ಉಳುಮೆ ಮಾಡಿರುವಂತಹ ಸಂದರ್ಭಗಳಲ್ಲಿ ಏನಾದರೂ ಗಾಯ ಆಗಿರುವಂತದಕ್ಕೆ ನಾವು ಅದಕ್ಕೆ ಸ್ಟೆಮ್ ಪೇಸ್ಟಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದ್ರೆ ಏನಾದರೂ ಗಾಯ ಮಾಡಿರುವಂತಹ ಸಂದರ್ಭಗಳಲ್ಲಿ ಉಳುಮೆ ಮಾಡಿ ಇಮಿಡಿಯೇಟ್ ಆಗಿ ಕಾಂಡಕ್ಕೆ ಪೇಸ್ಟ್ ನ ಬಳಕೆ ಮಾಡಬೇಕು. ಪೇಸ್ಟ್ ಏನು ಪ್ರಮಾಣದಲ್ಲಿ ಅಂತಂದ್ರೆ, ಅದಕ್ಕೆ ಮೊದಲನೇದಾಗಿ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ, ಅದು 1 ಲೀಟರ್ಗೆ 40 ಗ್ರಾಮ್, ಮತ್ತು ಕ್ಲೋರಿಫೆರಿಫಸ್ ಅಂತ ಕರಿತೀವಿ 50 EC ಅಥವಾ 20 EC ಕೆಮಿಕಲ್ ನ 10 ಮಿಲಿ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸ್ವಲ್ಪ ಮಟ್ಟಿಗೆ ಡಿಸ್ಟಂಪರ್ ಪೌಡರ್ ಮತ್ತು ಸುಣ್ಣನ ಹಾಕೊಂಡು 3-4 ಅಡಿ ಎತ್ತರವರೆಗೂ ಪೇಸ್ಟ್ ನ ಮಾಡಬೇಕಾಗುತ್ತೆ. ಈ ಮಾಡೋದ್ರ ಮೂಲಕ ಈ ಒಂದು ಹುಳನ್ನ ತಡೆಗಟ್ಟಿಸಕ್ಕೆ ಅನುಕೂಲ ಆಗುತ್ತೆ. ಬಂದಿರುವಂತಹ ಸಂದರ್ಭಗಳಲ್ಲಿ ಇದ್ರ ನಿಯಂತ್ರಣ ಮಾಡೋದಂದ್ರೆ ಬೇರು ಮುಖಾಂತರ ನಾವು ಔಷಧಿ ಕೊಡುವಂತದ್ದು, ಅಂದ್ರೆ ರೂಟ್ ಫೀಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಒಂದು ಗಿಡದಲ್ಲಿ ನೀವು 3 ರೀತಿಯಾದಂತಹ ಬೇರುಗಳು ಇರ್ತವೆ, ಒಂದು ಬಿಳಿ ಬೇರು, ಒಂದು ಕಪ್ಪು ಬೇರು, ಒಂದು ಕೆಂಪು ಬೇರು. ಕೆಂಪು ಕಲರ್ ಬೇರ್ನ ಆಯ್ಕೆ ಮಾಡಿಕೊಂಡು ಸೈಡ್ ಆಗಿ ಕಟ್ ಮಾಡಿ ಒಂದು ಮರಕ್ಕೆ 5 ಮಿಲಿ ಮೊನೊಕೊಟೈಲ್ಡೋನಸ್ ಔಷಧಿನ ತಗೊಂಡು 50 ಮಿಲಿ ನೀರಲ್ಲಿ ಬೆರೆಸಿ ಬೇರಿಕೆ ಕಟ್ಟೋ ಮೂಲಕ ನಮಗೆ ಇದನ್ನು ನಿಯಂತ್ರಣ ಮಾಡೋಕೆ ಸಾಧ್ಯವಾಗುತ್ತೆ.
1: ಅಂದ್ರೆ ಬೇರು ಮೂಲಕ ನಾವು ಈ ಕೀಟನಾಶಕವನ್ನು ಉಣಿಸೋದ್ರ ಮೂಲಕ ಕೂಡ ಇದನ್ನ ನಿಯಂತ್ರಣ ಮಾಡಬಹುದು.
0: ಇದರಲ್ಲಿ ಒಂದು ಸೂಚನೆ ಏನಂತಂದ್ರೆ, ಬೇರೆ ಕೊಟ್ಟಿರುವಂತಹ ಔಷಧಿಗಳನ್ನ ಕನಿಷ್ಠ 1 ತಿಂಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಎಳ್ನೀರ್ನ ಆ ಒಂದು ಮರದಿಂದ ಕುಡಿಯಬಾರದು, ಮತ್ತು ಅದನ್ನ ಮಾರಾಟನು
1: ಮಾಡಬಾರ್ದು. ಒಂದ್ ವೇಳೆ ಇದನ್ನ ಉಣಿಸ್ಬೇಕು ಅಂತಂದ್ರೆ ಮುಂಚೆನೆ ಎಳ್ನೀರ್ನ ಕಿತ್ಕೊಂಡು ಆಮೇಲೆ ಉಣಿಸ್ಬೇಕಾಗತ್ತೆ.
0: ಹೌದು,
1: ಆ ಒಂದು ಕ್ರಮವನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ಆರ್ಥಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾರೆ ಕೀಟ ಅಂತ ಹೇಳಬಹುದು. ಇನ್ನೊಂದು ತಾವು ತಿಳಿಸಿದ್ದು ಕಪ್ಪತಲೆ ಹುಳು ಅಂತ, ಇದು ಯಾವಾಗ ಹೆಚ್ಚಾಗಿ ಕಂಡುಬರುತ್ತೆ ಅಂತ?
0: ಕಪ್ಪು ತಲೆ ಹುಳು ಬಹಳ ವರ್ಷದಿಂದ ಮುಖ್ಯವಾದಂತಹ ಕೀಟ ಅಂತಾನೆ ಭಾವಿಸ್ತೀವಿ, ಯಾಕಂದ್ರೆ ಇದು ಪದೇ ಪದೇ ತೆಂಗಿನ ತೋಟದಲ್ಲಿ ದಾಳಿ ಮಾಡ್ತಿರುವಂತದ್ದು ಮತ್ತು ಆರ್ಥಿಕವಾಗಿ ರೈತರಿಗೆ ನಷ್ಟ ಉಂಟು ಮಾಡ್ತಿರುವಂತದ್ದು. ಸಾಮಾನ್ಯವಾಗಿ ನೋಡೋದಾದ್ರೆ ಜನವರಿ ತಿಂಗಳಲ್ಲಿ ಇದ್ರದ್ದು ಅವಳಿ ಜಾಸ್ತಿ ಆಗುತ್ತೆ, ಜೂನ್ ಜುಲೈ ವರೆಗೂ ಇದ್ರದ್ದು ಅವಳಿ ಇರುವಂತದ್ದು. ಇದು ಒಂದು ವೇಳೆ ದಾಳಿ ಮಾಡಿರುವಂತಹ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ 2-3 ವರ್ಷ ಇಳುವರಿ ನಷ್ಟನ ಅನುಭವಿಸ್ತೀವಿ. ಅಂದ್ರೆ ಸಂಪೂರ್ಣವಾಗಿ ಇಳುವರಿನ ತಗೊಳಕ್ ಆಗೋದಿಲ್ಲ, ಯಾಕಂದ್ರೆ ಇದು ಕೆಳ ಭಾಗದ ಗೆರೆಗಳಲ್ಲಿ ಇದನ್ನ ದಾಳಿ ಮಾಡುವಂಥದ್ದು, ಸಂಪೂರ್ಣವಾಗಿ ಗೆರೆಗಳನ್ನ ತಿಂದು ಒಣಗಿಸುವಂತ ಕೆಲಸ ಮಾಡುತ್ತೆ. ಸೊ ಇದಕ್ಕೆ ಸಾಮಾನ್ಯವಾಗಿ ರೈತರು ಬೆಂಕಿ ರೋಗ ಅಂತ ಹೇಳಿ ಹೆಸರಲ್ಲಿ ಕರೆಯಲಾಗುತ್ತೆ, ಯಾಕಂದ್ರೆ ಅದು ಸಂಪೂರ್ಣ ಗೆರೆಗಳೆಲ್ಲ ತಿಂದಾಕಿರೋ ಕಾರಣದಿಂದ ಈ ಕ್ರಿಯಾಶೀಲೆ ಇರಲಾರದ ಕಾರಣ ತೆಂಗಿನ ಮರಗಳಲ್ಲೂ ಫಲ ಕಚ್ಚದ್ರಲ್ಲಿ ವಿಫಲವಾಗುತ್ತೆ.
1: ಅಂದ್ರೆ ತೆಂಗಿನ ಗರಿ ಕೆಳಗಡೆ ಸೇರ್ಕೊಂಡು ಇದು
0: ಹಾನಿ ಉಂಟು ಮಾಡ
1: ಗರಿಗಳನ್ನೇ
0: ಎಲ್ಲಾನು ತಿಂದಾಕುವಂತ ಕೆಲಸ ಮಾಡುತ್ತೆ.
1: ಅಂದ್ರೆ ಇದು ಅಲ್ಲೇ ನೆಲೆಸಿರುತ್ತೆ ಒಂದ್ಸರಿ ಬಂದ್ಬಿಟ್ರೆ ಮರಗಳಲ್ಲಿ ಅಥವಾ ನಿಯಂತ್ರಣಕ್ಕೆ ಬರುತ್ತೆ?
0: ಇದು ಯಾಕೆ ಮುಖ್ಯವಾದಂತ ಕೀಟ ಅಂತ ಭಾವಿಸ್ತೀವಿ ಅಂತಂದ್ರೆ, ಇದಕ್ಕೆ ಡಿಸ್ಕ್ರೀಟ್ ಜನರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದ್ಸಲ ಬಂದ್ರೆ ಎಲ್ಲಾನು ಮರಿ ಹುಳ ಇರುತ್ತೆ, ಎಲ್ಲಾನು ಕೋಶ ಆಗುತ್ತೆ, ಮತ್ತು ಬಹುತೇಕ ಹುಳುಗಳು ಚಿಟ್ಟೆ ಆಗಿ ಆಚೆ ಹೋಗಂತದ್ದು. ಮತ್ತು ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವೇಗವಾಗಿ ಹಬ್ಬೋ ಅಂತ ಕೆಲಸ ಮಾಡುತ್ತೆ. ಅಂದ್ರೆ ಒಂದೇ ಸಮ ಚಿಟ್ಟೆಗಳು ಆಚೆ ಬರೋದ ಕಾರಣದಿಂದ ಇದು ಬೇರೆ ಬೇರೆ ತೋಟಕ್ಕೆ ಯಾವ ರೀತಿ ಗಾಳಿ ಇರುತ್ತೋ ಆ ಒಂದು ದಿಕ್ಕಿನಲ್ಲಿ ಇದು ದಾಳಿ ಮಾಡುವಂಥದ್ದು. ಮತ್ತು ಏನಂತಂದ್ರೆ ಇದು ಡೈಪೋಸನ್ ಅಂತ ಕರಿತೀವಿ, ಅಂದ್ರೆ ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಂತಹ ಹುಳುಗಳು ಬಹಳಷ್ಟು ಇರುತ್ತೆ,
1: ವಿಶ್ರಾಂತಿ ತಗೊಳ್ತಾರೆ.
0: ಹೌದು, ವಿಶ್ರಾಂತಿ ತಗೊಳ್ತಿರುವಂತದ್ದು. ಮತ್ತು ಬಹುತೇಕ ಒಂದೇ ಪ್ರದೇಶದಲ್ಲಿ ಇದು ಜಾಸ್ತಿ ಕಂಡು ಬರ್ತಾ ಇರುತ್ತೆ. ಸೊ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಇದು ಒಂದು ಪ್ರದೇಶದಲ್ಲಿ ಬಂದಿರುವಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಪದೇ ಪದೇ ಆ ಪ್ರದೇಶದಲ್ಲಿ ಬರ್ತಾ ಇರುತ್ತೆ, ಯಾಕಂದ್ರೆ ಅಲ್ಲಿ ನಿಯಂತ್ರಣ ವಿಫಲ ಆಗಿರುವಂತದ್ದು ಆ ಕೋಶಗಳನ್ನ ವಿಶ್ರಾಂತಿ ಮಾಡಕ್ಕೆ ಅನುಕೂಲ ಮಾಡಿ ಕೊಟ್ಟಿರುವಂತಹ ಜಾಗಗಳಾಗಿರುತ್ತೆ.
1: ಅಂದ್ರೆ ಗರಿಗಳು ಮೇಲ್ಭಾಗದಲ್ಲಿ ಒಣಗದಂತಾದಾಗ ಇದು ಬಂದಿರಬಹುದು ಅಂತ ನಮಗೆ ಒಂದು ಅನುಮಾನ ಬಂದೇ ಬರುತ್ತೆ.
0: ಇದನ್ನ ಗುರುತಿಸೋದು ಹೇಗೆ ಅಂತಂದ್ರೆ, ನೀವು ಕೆಳಭಾಗದ ಗರಿಗಳು

0: ಪೂರ್ಣವಾಗಿ 20-30 ಮರಗಳು ಒಂದೇ ರೀತಿಯಾದಂತಹ ಸಮಯದಲ್ಲಿ ಒಣಗ್ತಾ ಇರುವಂತ. ಯಾಕಂದ್ರೆ ಈಗಾಗಲೇ ಹೇಳಿದೆ ನಾನು, ಇದು ಒಂದೇ ಸಮ ಮರಿಹುಳುಗಳು ಇರ್ತವೆ, ಒಂದೇ ಸಮ ಕೋಶಗಳಾಗ್ತವೆ, ಒಂದೇ ಸಮ ಚಿಟ್ಟೆ ಆಗ್ತವೆ. ಸೊ ಹಾಗಾಗಿ ಇದ್ರದ ತಿನ್ನುವಂತ ವೇಗ ತುಂಬಾ ಸ್ಪೀಡ್ ಆಗಿರುತ್ತೆ. ಒಂದೇ ಸಮ ನೋಡಬಹುದು ಲೋವರ್ ಫ್ರಂಟ್ಸ್ ನ ಸಂಪೂರ್ಣವಾಗಿ ಡ್ರೈ ಆಗ್ತಿರುವಂತದ್ದು, ಮತ್ತೆ ಹಾಗೆ ಗುರ್ಸಕ್ಕೆ ನಮ್ಗೆ ಅನುಕೂಲ ಆಗಂತದ್ದು ಇದು.
1: ಅಂದ್ರೆ ಈ ಕಪ್ಪುತಲೆ ಹುಳುವನ್ನು ತಡೆಗಟ್ಟೋದು ಹೇಗೆ ಅಂತೀರಿ?
0: ಸಾಮಾನ್ಯವಾಗಿ ಕಪ್ಪು ತಲೆ ಹುಳನ್ನ ತಡೆಗಟ್ಟೋದು ಅಂತಂದ್ರೆ, ಈ ಬಂದಿರುವಂತ ಪ್ರದೇಶಗಳಲ್ಲಿ ಪರತಂತ್ರ ಜೀವಿಗಳು ಇದಾವೆ, ಗೋನಿಯೋಜಸ್ ನೆಫಾಂಡಿಟಿಸ್ ಅಂತ ಕರಿತೀವಿ. ಈ ಪರತಂತ್ರ ಜೀವಿನ ಬಂದಿರುವಂತ ಪ್ರದೇಶಗಳಲ್ಲಿ ವಾರಕ್ಕೆ ಒಮ್ಮೆ 250-300 ಪ್ರೌಢ ಹುಳುಗಳನ್ನ ನಿಗಡನೆ ಮಾಡಬೇಕಾಗತ್ತೆ. ಕನಿಷ್ಠವಾಗಿ 4 ವಾರಗಳ ಕಾಲ ಇದನ್ನ ಬಿಡೋದಾದ್ರೆ ನೈಸರ್ಗಿಕವಾಗಿ ಇದನ್ನ ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗತ್ತೆ. ಮತ್ತು ವಾತಾವರಣದಲ್ಲಿ ಸಹ ಈ ರೀತಿಯಾದಂತಹ ಪರತಂತ್ರ ಜೀವಿಗಳು ಹುಡುಕಾಡಿ ಹುಳುಗಳ ಮೇಲೆ ಮೊಟ್ಟೆ ಇಟ್ಟು ನಿಯಂತ್ರಣ ಮಾಡುವಂತದ್ದು.
1: ಗೋನಿಯೋಸಸ್ ನೆಫಾಂಡಿಟಿಸ್ ಎಲ್ಲಿ ಸಿಗುತ್ತೆ ಇದು?
0: ಪ್ರತಿಯೊಂದು ತೋಟಗಾರಿಕೆ ಇಲಾಖೆ ಅಂದ್ರೆ ತೆಂಗು ಬೆಳೀತಿರುವಂತ ಬಹುತೇಕ ಪ್ರದೇಶಗಳಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಅವ್ರದೇ ಆದಂತ ಲ್ಯಾಬೊರೇಟರೀಸ್ ಗಳಿದಾವೆ, ಅಲ್ಲೇ ಉತ್ಪಾದನೆಯನ್ನು ಮಾಡಿ ರೈತರಿಗೆ ಉಚಿತವಾಗಿ ಕೊಡ್ತಿರುವಂತದ್ದು. ಈ ರೀತಿ ಕಂಡು ಬಂದಿರುವಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಇಲಾಖೆ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳು ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ನೇರವಾಗಿ ಅವರೇ ತಂದು ಬಿಡುವಂತ ಕೆಲಸನೂ ಮಾಡ್ತಾ ಇರ್ತಾರೆ. ಮತ್ತು ರೈತರಿಗೂ ಸಹ ಉಚಿತವಾಗಿ ಕೊಡೋದ್ರಿಂದ ಅವರ ಒಂದು ಜಮೀನುಗಳಲ್ಲಿ ಈ ರೀತಿ ತೊಂದರೆ ಆಗಿರುವಂತಹ ಪ್ರದೇಶಗಳಲ್ಲಿ ಇದನ್ನ ಬಿಡುಗಡೆ ಮಾಡಕ್ಕೆ ಅನುಕೂಲ ಇರುತ್ತೆ.
1: ಇದು ಮುಖ್ಯವಾಗಿ ಏನ್ ನಿಯಂತ್ರಣ ಕ್ರಮ ಕೈಗೊಳ್ಳಬಹುದು ಅಂತೀರಿ?
0: ಇದು ಬಂದಿರುವಂತಹ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ಮೊದಲನೇ ವರ್ಷದಿಂದ ಹಿಡಿದು 40-50 ವರ್ಷವರೆಗೂ ಮರಗಳಿಗೆ ದಾಳಿ ಮಾಡ್ತಿರುವಂತದ್ದು. ನಾವು ತಾತ್ಕಾಲಿಕವಾಗಿ 5-6 ವರ್ಷಗಳ ಇರುವಂತಹ ಕೈಗೆ ಸಿಗುವಂತ ಮರಗಳಲ್ಲಿ ಸಿಂಪರಣೆಯನ್ನು ಮಾಡಬಹುದು. ಅಥವಾ ಇದಕ್ಕೆ ಮುಖ್ಯವಾದದ್ದು ಏನಂತಂದ್ರೆ ಬೇರಿಗೆ ಔಷಧಿ ಕಟ್ಟೋ ಮೂಲಕನೆ ನಾವು ಇದನ್ನ ನಿಯಂತ್ರಣ ಮಾಡಬೇಕು. ಯಾಕಂದ್ರೆ 40-50 ವರ್ಷ ಮರಗಳಿಗೆ ಸಿಂಪರಣೆ ಮಾಡೋದು ರೈತರಿಗೆ ಅಷ್ಟು ಅನುಕೂಲ ಆಗಿದ್ದ ವಿಷಯ ಅಲ್ಲ, ಯಾಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸಿಂಪರಣೆ ಮಾಡೋದು. ಹಾಗಾಗಿ ಇದನ್ನು ಸಹ ನಾವು ಬೇರಿಗೆ ಔಷಧಿ ಕಟ್ಟೋ ಮೂಲಕ ನಾವು ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗುತ್ತೆ.
1: ಯಾವ ಕೀಟನಾಶಕ ಬಳಸ್ಕೋಬೇಕಾಗತ್ತೆ?
0: ಇದಕ್ಕೂ ಸಹ ನಾವು ಮೊನೊಕಟಫಸ್ ನ ಶಿಫಾರಸ್ ಮಾಡಿರೋದು. ಇದು 5 ಮಿಲಿ 50 ಮಿಲಿ ನೀರಲ್ಲಿ ಬೆರೆಸಿ ಒಂದು ಮರಕ್ಕೆ 1 ಕವರ್ ಅಷ್ಟನ್ನು ಕಟ್ಟೋದಾದ್ರೆ, ಈಗಾಗಲೇ ಹೇಳಿದಾಗೆ ಸೂಚನೆ, ನೀವು 1 ತಿಂಗಳ ಕಾಲ ಎಳ್ನೀರು ತಗೋಬಾರ್ದು, ಮತ್ತೆ ಇದಕ್ಕೆ 1 ಮರಕ್ಕೆ 5 ಮಿಲಿ ಮತ್ತೆ 50 ಮಿಲಿ ನೀರಲ್ಲಿ ಬೆರೆಸಿಬಿಟ್ಟು ಕಟ್ಟಬೇಕು.
1: ಬೇರನ್ನು ಆರಿಸಿಕೊಂಡು ಅದಕ್ಕೆ ನಾವು ಉಣಿಸ್ಬೇಕಾಗತ್ತೆ ಇದನ್ನ.
0: ಹೌದು ಸರ್, ಬೇರನ್ನ ಆರಿಸ್ಕೊಂಡ್ಬಿಟ್ಟು ನೀವು ಕಟ್ಟಿ ನಿಮ್ಗೆ 72 ಅವರ್ಸ್ ಅಲ್ಲಿ 3 ದಿನ ಒಳಗಡೆನೆ ಅದು ಇಂಗು ಕಂಡದಾದ್ರೆ ಗಿಡಕ್ಕೆ ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದು ಬಂದಿಲ್ಲ ಅಂದ ಸಂದರ್ಭಗಳಲ್ಲಿ, ಒಂದ್ ವೇಳೆ ಗಿಡ ಇಂಗು ಕಂಡಿಲ್ಲ ಅಂತ ಸಂದರ್ಭಗಳಲ್ಲಿ ನಾವು ಮತ್ತೊಂದು ಬೇರ್ನ ಆಯ್ಕೆ ಮಾಡಿ ಕಟ್ಟುವಂತ ಕೆಲಸ ಮಾಡಬೇಕಾಗುತ್ತೆ.
1: ಈ ರೀತಿಯಾಗಿ ಕಪ್ಪು ತಲೆ ಹುಳುವನ್ನು
0: ನಿಯಂತ್ರಣ ಮಾಡಬಹುದು.
1: ಮುಖ್ಯವಾಗಿ ಪರತಂತ್ರ ಜೀವಿಗಳನ್ನ ಬಳಸ್ಕೋಬಹುದು.
0: ರಾಸಾಯನಿಕ ಕೀಟನಾಶಕಗಳ ಮೂಲಕ ಇದನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಇದು ನೈಸರ್ಗಿಕವಾಗಿ ಪರತಂತ್ರ ಜೀವಿಗಳ ಮುಖಾಂತರ ನಿಯಂತ್ರಣ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ, ಮತ್ತು ಇದು ಫೀಸಿಬಲ್ ಅಂತಾನು ಕರಿತೀವಿ. ಯಾಕಂದ್ರೆ ಸಿಂಪರಣೆ ಮಾಡೋದಾಗಿರ್ಬೋದು, ಬೇರೆಗೆ ಪ್ರತಿಯೊಂದು ಮರಕ್ಕೆ ಔಷಧಿ ಕಟ್ಟೋದಾಗಿರ್ಬೋದು, ಅದು ಬಹಳ ಶ್ರಮದಾಯಕ ಆಗುತ್ತೆ. ರೈತರು ಸಹ ಇದಕ್ಕೆ ಮುಂದೆ ಬರೋದಿಲ್ಲ. ಆ ಕಾರಣದಿಂದ ಮುಂಜಾಗ್ರತವಾಗಿ ಗುರುತಿಸಿ ಜಾಗಗಳನ್ನ ಈ ರೀತಿಯಂತ ಪರತಂತ್ರ ಜೀವಿಗಳನ್ನ ಬಿಡೋದಾದ್ರೆ ನಮ್ಗೆ ನೈಸರ್ಗಿಕವಾಗಿ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ.
1: ಅಂದ್ರೆ ಸಾಮೂಹಿಕವಾಗಿ ಮಾಡೋದು ಬಹಳ ಒಳ್ಳೆ,
0: ಇದು ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಅಂತಾನೆ ಕರಿತೀವಿ ಸರ್. ಈ ಸಾಮೂಹಿಕವಾಗಿ ಆಗ ಕಾರಣದಿಂದಾನೇ ಇಲಾಖೆ ಅಧಿಕಾರಿಗಳು ನೇರವಾಗಿ ಎಲ್ಲಿ ನಮ್ಗೆ ಗುರುತು ಮಾಡಿರುವಂತಹ ಪ್ರದೇಶಗಳು ಇರ್ತವೆ ಅಲ್ಲಿ ಇಲಾಖೆ ಅಧಿಕಾರಿಗಳ ಮುಖಾಂತರ ಇದನ್ನ ಬಿಡುವಂತ ಕೆಲಸ ಮಾಡ್ತೀವಿ.
1: ಇನ್ನೊಂದು ತಾವು ತಿಳಿಸಿದ್ದು ಬಿಳಿ ನೊಣ ಅಂತ, ರೋಗೋಸ್ ವೈಟ್ ಫ್ಲೈ ಅಂತಂದು, ಇದು ಹೇಗೆ ಹಾನಿ ಮಾಡುತ್ತೆ ತೆಂಗಿನ ಬೆಳೆಗೆ?
0: ರೂಗೋಸ್ ವೈಟ್ ಫ್ಲೈ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2016 ನಮ್ಮ ಭಾರತ ದೇಶದಲ್ಲಿ ಈ ಕೀಟದ ಕಾಣಿಸ್ಕೊಂಡಿರುವಂತದ್ದು. ತದನಂತರ ಇದು ಕೇರಳ ಭಾಗದಲ್ಲಿ ಮತ್ತು ತಮಿಳುನಾಡು ಭಾಗದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ತದನಂತರ ಇದು ನಮ್ಮೊಂದು ದಕ್ಷಿಣ ಕರ್ನಾಟಕ ಸಹ ಇದು ಹಬ್ಬಿರುವಂತದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರ ಜಮೀನುಗಳಲ್ಲಿ ನೋಡ್ತಾ ಇರುವಂತದ್ದು. ಮೊದಲೇದಾಗಿ ನಾವು ರೂಗೋಸ್ ವೈಟ್ ಫ್ಲೈ ಅಂತ ಬಂದಿರುವಂತಹ ಸಂದರ್ಭಗಳಲ್ಲಿ ಈ ಎಲ್ಲಾ ಒಂದು ತೋಟಗಳಲ್ಲಿ ಈ ರಸ ಇರುವಂತ ಕೆಲಸ ಮಾಡುತ್ತೆ. ಸೊ ಇದು ನಮ್ಗೆ ಮೊದಲನೇದಾಗಿ ಕಾಣಿಸ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ಇಳುವರಿ ನಷ್ಟ ಮಾಡೋದಿಲ್ಲ, ಮತ್ತೆ ಯಾವುದೇ ರೀತಿಯಂತ ತೊಂದರೆ ಕೊಡೋದಿಲ್ಲ. ಅದು ಸಂಖ್ಯೆಗಳನ್ನ ಜಾಸ್ತಿ ಆಗಿರುವಂತಹ ಸಂದರ್ಭಗಳಲ್ಲಿ ತಾನಷ್ಟಾನೇ ಅದು ಬಿಟ್ಟೋಗುವಂತ ಕೆಲಸ ಮಾಡುತ್ತೆ ಅನ್ನೋದು ಭಾವಿಸ್ತಾ ಇದ್ವಿ ಸರ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಈ ರೂಗೋಸ್ ವೈಟ್ ಫ್ಲೈ ಜೊತೆಗೆ ಬೇರೆ ವೈಟ್ ಫ್ಲೈ ಅಂದ್ರೆ ಬೇರೆ ಬಿಳಿ ನೊಣಗಳ ಪ್ರಭೇದಗಳು ಸಹ ನಾವು ನೋಡ್ತಾ ಇದೀವಿ, ಅಂದ್ರೆ ಸ್ಪೀಸೀಸ್ ಸಹ ನೋಡ್ತಾ ಇದೀವಿ. ಅನೇಕ ರೀತಿಯಾದಂತಹ ಪ್ರಭೇದಗಳಲ್ಲಿ 4 ರೀತಿಯಾದಂತಹ ಪ್ರಭೇದಗಳಲ್ಲಿ ನಾವು ಗುರುತಿಸಿದೀವಿ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ವೈಟ್ ಫ್ಲೈ ಅನ್ನೋ ದಾಳಿ ಜಾಸ್ತಿ ಆಗ್ತಾ ಇದೆ. ರೈತರಲ್ಲಿ ಕಪ್ಪು ಬೂಸ್ಟ್ ರೋಗನು ಸಹ ಜಾಸ್ತಿ ಆಗ್ತಾ ಇದೆ. ಯಾಕೆ ಕಪ್ಪು ಬೂಸ್ಟ್ ರೋಗ ಅಂತಂದ್ರೆ, ಕೀಟಗಳು ತಿಂದು ಇಕ್ಕಿ ಹಾಕಿರುವಂತ ಸಂದರ್ಭಗಳಲ್ಲಿ ಅದು ಸಕ್ರಾಂಶ ಜಾಸ್ತಿ ಇರೋದ್ರಿಂದ ಗಿಡ ಗರಿಗಳಲ್ಲಿ ಕಪ್ಪು ಬೂಸ್ಟ್ ರೋಗನು ಬರ್ತಾ ಇದೆ. ಸೊ ಆ ಕಾರಣದಿಂದ ಈ ಕಪ್ಪು ಬೂಸ್ಟ್ ಸಂಖ್ಯೆ ಜಾಸ್ತಿ ಆದಾಗೆ, ಅದ ತೀವ್ರತೆ ಜಾಸ್ತಿ ಆಗದಾಗೆ, ಕ್ರಿಯಾಶೀಲೆ ಪ್ರೋಸೆಸ್ ಅಲ್ಲಿ ಅಥವಾ ಈ ಗ್ರೋತ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಕಾಯಿ ಫಲ ಆಗೋದ್ರಲ್ಲಿ ನಮ್ಗೆ ನಷ್ಟನ ಕಾಣಿಸ್ ಬರ್ತಾ ಇದೆ. ಹಾಗಾಗಿ ಇದನ್ನ ರೈತರು ಸಹ ಈಗ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾದಂತ ಕೀಟನ ಭಾವಿಸ್ಕೊಳ್ತಾ ಇದೀವಿ.

0: ಆದ್ರೆ ಇದನ್ನ ಯಾವ ರೀತಿಯಾದಂತಹ ನಿಯಂತ್ರಣ ಅಂತ ಪ್ರಶ್ನೆ ಬಂದಿರುವಂತಹ ಸಂದರ್ಭಗಳಲ್ಲಿ ಇಲ್ಲಿವರೆಗೂ ಸಹ ನಾವು ಯಾವುದೇ ರೀತಿಯಾದಂತಹ ಕೀಟನಾಶಕಗಳನ್ನ ಇಲ್ಲಿ ಶಿಫಾರಸು ಮಾಡಿಲ್ಲ. ಇಲ್ಲಿ ಮುಖ್ಯವಾದದ್ದು ಏನಂತಂದ್ರೆ ಇದರ ತೀವ್ರತೆ ಜಾಸ್ತಿ ಆದಂತಹ ಸಂದರ್ಭಗಳಲ್ಲಿ ಇಲ್ಲಿ ಸಹ ನಮಗೆ ಪರತಂತ್ರ ಜೀವಿಗಳು ತಾನಷ್ಟಾನೇ ನೈಸರ್ಗಿಕ ಉಟ್ಕೊಳ್ಳುತ್ತೆ, ಬರುತ್ತೆ, ದಾಳಿ ಮಾಡುತ್ತೆ, ಇದನ್ನ ನಿಯಂತ್ರಣದಲ್ಲಿ ಇಡುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಇದರದ್ದು ಸಂಖ್ಯೆ ಜಾಸ್ತಿ ಆಗ್ತಿರುವುದರಿಂದ ರೈತರಿಗೆ ಹೇಳೋದೇನಂತಂದ್ರೆ ಇದರ ಸಂಖ್ಯೆ ಜಾಸ್ತಿ ಆಗಿರುವಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿಕೊಡುದು. ಯಾಕಂದ್ರೆ ಇದಕ್ಕೆ ನಾವು ರಿಸರ್ಜೆನ್ಸ್ ಅಂತ ಕರಿತೀವಿ, ಸಿಂಪರಣೆ ಮಾಡಿರುವಂತಹ ಸಂದರ್ಭದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಿರುವಂತದ್ದು. ಸೊ ನೈಸರ್ಗಿಕವಾಗಿ ನಾವು ಪರತಂತ್ರ ಜೀವಿಗಳು ಬರ್ತಾ ಇರುವಂತದ್ದು, ದಾಳಿ ಮಾಡುವಂಥದ್ದು, ಅದರ ಸಂಖ್ಯೆಯನ್ನು ಕಡಿಮೆ ಮಾಡ್ತಿರೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಒಂದು ಶಿಲೀಂಧ್ರ ಕೀಟನಾಶಕಗಳನ್ನ ನಾವು ಶಿಫಾರಸು ಮಾಡಿದೀವಿ, ಅದಕ್ಕೆ ಐಸೇರಿಯಾ ಫಿಮರೋಸಾ ಅಂತ ಕರಿತೀವಿ. ಎಲ್ಲಾದರೂ ತೀವ್ರತೆ ಜಾಸ್ತಿ ಇರುವಂತಹ ಸಂದರ್ಭಗಳಲ್ಲಿ ಈ ಶಿಲೀಂಧ್ರ ಪೌಡರ್ ಮತ್ತು ಶಿಲೀಂಧ್ರ ಲಿಕ್ವಿಡ್ನ ಸಿಂಪರಣೆ ಮಾಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಿಸ್ತೇನೆ.
1: ಓಹೋ, ಈ ಶಿಲೀಂಧ್ರದ ಒಂದು ದ್ರಾವಣ ಸಿಂಪರಣೆ ಮಾಡೋದ್ರಿಂದ ಈ ಬಿಳಿ ನೊಣಗಳನ್ನು ನಿಯಂತ್ರಣ ಮಾಡಬಹುದು?
0: ಹೌದು, ಮಾಡಬಹುದು. ಆದ್ರೆ ಇಲ್ಲಿ ಇನ್ನು ನಿರ್ಬಂಧಗಳನ್ನು ಸ್ವಲ್ಪ ನಾವು ಹೇಳಿದ್ದೇವೆ. ನಿರ್ಬಂಧ ಅಂದ್ರೆ ನೀವು ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಬರುವಂತಹ ಸಂದರ್ಭಗಳಲ್ಲಿ ಸಸ್ಯಗಳನ್ನ ನೀವು ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭಗಳಲ್ಲಿ ಮೊದಲನೇ ಅಂತ ಸಸ್ಯಗಳ ಮೇಲೆ ಈ ಇಮಿಡಾಕ್ಲೋಪಿಡ್ ಅನ್ನೋ ಒಂದು ರಾಸಾಯನಿಕ ಕೀಟನಾಶಕಗಳನ್ನು 0.5 mL 1 L ನೀರಲ್ಲಿ ಬೆರೆಸಿಬಿಟ್ಟು ಸಿಂಪರಣೆ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗಂತ ಸಂದರ್ಭಗಳಲ್ಲಿ ಇದನ್ನ ಪಾಲಿಸಬೇಕು ಅಂತ ಹೇಳಿ ಭಾವಿಸ್ತೇವೆ.
1: ಇನ್ನು ನಮ್ಮ ರೈತ ಬಾಂಧವರಿಗೆ ಒಂದು ಚಿರ ಪರಿಚಿತವಾಗಿರುವಂತಹ ಪೀಡೆ ಅಂದ್ರೆ ನುಸಿ ಪೀಡೆ. ಇದು ಹೇಗೆ ಹಾನಿ ಮಾಡುತ್ತೆ, ಮುಖ್ಯವಾಗಿ ಯಾವ ಸ್ಥಿತಿಯಲ್ಲಿ ಹಾನಿ ಮಾಡುತ್ತೆ ಅಂತ ಹೇಳಿದ್ರು?
0: ಈ ನುಸಿ ಅನ್ನೋದು ಕಾಯಿ ಬಿಡುವಂತ ಹಂತದಲ್ಲಿ ಸಾಮಾನ್ಯವಾಗಿ ನೋಡ್ತಿರುವಂತದ್ದು, ಆದರೂ ಬಹಳಷ್ಟು ಜನ ರೈತರಿಗೂ ಗಮನದಲ್ಲಿ ಇರುವಂತದ್ದು ಇದು ಬಂದ್ರೆ ಇಳುವರಿ ನಷ್ಟ ಮತ್ತು ಆರ್ಥಿಕವಾಗಿ ರೇಟ್ ಸಿಗೋದಿಲ್ಲ ಕಾಯಿಗಳಿಗೆ. ಯಾಕಂದ್ರೆ ಅದು ಉಳಿ ಆಗುತ್ತೆ ಮತ್ತು ಅದು ನೋಡೋ ಆಕಾರ ಚೇಂಜ್ ಆಗಿರುತ್ತೆ ಮತ್ತು ಗ್ರಾಹಕರಿಗೂ ಸಹ ಇದು ಇಷ್ಟ ಆಗೋದಿಲ್ಲ ಅನ್ನೋ ಕಾರಣದಿಂದ ಮುಖ್ಯವಾಗಿ ನುಸಿ ಆಗಿರ್ಬೋದು. ಆದ್ರೆ ಈಗಾಗಲೇ ನಾನು ಹೇಳಿದಾಗೆ ಬೇರೆ ಬೇರೆ ಒಂದು ಪೀಡೆಗಳಾಗಿರ್ಬೋದು, ಇದು ಸಾಮಾನ್ಯವಾಗಿ ಎಲ್ಲಿ ತೋಟದ ನಿರ್ವಹಣೆ ಕಡಿಮೆ ಆಗಿರುತ್ತೆ ಅಂದ್ರೆ ಮೊದಲನೇದಾಗಿ ತೋಟದ ನಿರ್ವಹಣೆ ಅಂತಂದ್ರೆ ಯಾರು ಬೇಸಾಯನ ಪಾಲಿಸೋದಿಲ್ಲ, ಉಳುಮೆ ಮಾಡೋದಿಲ್ವಾ, ಸರಿಯಾದ ರೀತಿಯಾದ ಶಿಫಾರಸು ಮಾಡಿದಷ್ಟು ಗೊಬ್ಬರವನ್ನು ಕೊಡೋದಿಲ್ಲ, ಅಂತ ಒಂದು ತೋಟಗಳಲ್ಲಿ ಈ ರೀತಿಯಾದಂತಹ ನುಸಿ ಪೀಡೆಗಳಲ್ಲಿ ಜಾಸ್ತಿ ಆಗ್ತಿರುವಂತದ್ದು. ಮತ್ತು ಇದು ಸ್ವಲ್ಪ ಬಿಸಿ ಜಾಸ್ತಿ ಇರುವಂತಹ ಜಾಗದಲ್ಲಿ, ಹ್ಯುಮಿಡಿಟಿ ಇರುವಂತಹ ಜಾಗದಲ್ಲಿ ಇದು ಕಾಣಿಸ್ತಾ ಇರುವಂತದ್ದು.
1: ಅಂದ್ರೆ ಈ ಕಪ್ಪು ತಲೆ ಹುಳು ಮತ್ತು ನುಸಿ ಪೀಡೆ ಎರಡು ಜೊತೆಲೂ ಬರಬಹುದು?
0: ಸಾಮಾನ್ಯವಾಗಿ ಕಾಯಿ ಬಿಡುವಂತ ಹಂತದಲ್ಲಿ ಬರ್ಬೋದು. ಒಂದ್ಸಲ ಕಪ್ಪುಮೂತಿ ಹುಳು ಬಂದಿರುವಂತ ಸಂದರ್ಭಗಳಲ್ಲಿ ನುಸಿ ಪೀಡೆನ ನಾವು ಗುರುತಿಸೋಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಡಾಮಿನೆಂಟ್ ಬ್ಲಾಕ್ ಹೆಡೆಡ್ ಡೈರಿ ಕ್ಯಾಟರ್ಪಿಲರ್ ಇರೋದ್ರಿಂದ ನುಸಿ ನಮಗೆ ಸಾಮಾನ್ಯವಾಗಿ ಕಾಣಿಸೋದಿಲ್ಲ ಅಂತ ಸಂದರ್ಭದಲ್ಲಿ.
1: ನುಸಿ ಪೀಡೆ ಸಾಮಾನ್ಯವಾಗಿ ಎಳೆಕಾಯಿಗಳ ಮೇಲೆ ಹೆಚ್ಚಾಗಿ ಕಂಡುಬರುತ್ತೆ?
0: ಖಂಡಿತವಾಗ್ಲಿ ಎಳೆಕಾಯಿಗಳ ಮೇಲೆ ಬರುವಂತ ಜಾಸ್ತಿ, ಅದ್ರ ತೀವ್ರತೆ ಜಾಸ್ತಿ ಆದಾಗ ನಿಮ್ಗೆ ಒಣಗೋಗಿರುವಂತ ಬಿಳುವಂತ ಕಾಯಿಗಳು ಸಹ ಇದು ಕಾಣಿಸ್ತಾ ಇರುತ್ತೆ. ಬಟ್ ಎಳೆಕಾಯಿಯಲ್ಲಿ ಬಂದಿರುವಂತದ್ದು ಅದು ಕ್ಯಾರಿ ಫಾರ್ವರ್ಡ್ ಆಗ್ತಿರುವಂತದ್ದು ಅಂದ್ರೆ ಒಣಗಿರುವಂತ ಸಂದರ್ಭದಲ್ಲಿ ಸಹ ಅದನ್ನ ಗುರುತಿಸಬಹುದು. ಮುಖ್ಯವಾಗಿ ಇದರ ನಿರ್ವಹಣೆ ನಾನು ಏನ್ ಹೇಳಕ್ಕೆ ಇಷ್ಟಪಡಿಸ್ತೀನಿ ಅಂತಂದ್ರೆ, ಇದಕ್ಕೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಕೀಟನಾಶಕಗಳನ್ನ ಸಿಂಪರಣೆ ಮಾಡಕ್ಕೆ ಅನುಕೂಲ ಇರೋದಿಲ್ಲ. ಯಾಕಂದ್ರೆ ಮರಗಳು ಎತ್ತರವಾಗಿರುತ್ತೆ, ಸಿಂಪರಣೆ ಮಾಡೋದು ಅಷ್ಟು ಸೂಕ್ತವಲ್ಲ, ವಾತಾವರಣಕ್ಕೆ ತೊಂದರೆ ಆಗ್ತಿರುವಂತದ್ದು ಮತ್ತೆ ಸಿಂಪರಣೆ ಮಾಡ್ತಿರುವಂತಹ ವ್ಯಕ್ತಿ ಮೇಲೆ ತೊಂದರೆ ಆಗ್ತಿರುವಂತದ್ದು. ಸುತ್ತಮುತ್ತ ನೀರು ಡ್ರಿಫ್ಟ್ ಮುಖಾಂತರ ನೀವು ವಾಟರ್ ಟ್ಯಾಂಕ್ಸ್ ಅಲ್ಲಿ ಬೀಳ್ತಿರುವಂತದ್ದು ಕೆರೆಗಳ ಮೇಲೆ. ಸೊ ಹಾಗಾಗಿ ಇದರ ನಿರ್ವಹಣೆ ಯಾವ ರೀತಿ ಮಾಡೋದು ಅಂತಂದ್ರೆ, ಇದರ ಮೂಲತಃ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಪೋಷಕಾಂಶದ ನಿರ್ವಹಣೆ ಮುಖಾಂತರನೇ ಇದನ್ನ ಈ ಪೀಡೆನೆ ನಿರ್ವಹಣೆ ಮಾಡುವಂಥದ್ದು. ಇದಕ್ಕೆ ಸರಿಯಾದ ರೀತಿಯಾದಂತಹ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಯಾವ್ಯಾವ ಪೋಷಕಾಂಶಗಳಾದ್ರೆ, ನಾವು ವರ್ಷಕ್ಕೆ ಮುಂಗಾರಕ್ಕೆ ಒಂದ್ ಬಾರಿ ಮತ್ತು ಮುಂಗಾರಾದ್ಮೇಲೆ ಹಿಂಗಾರು ಸ್ಟಾರ್ಟ್ ಆಗುವಂತ ಸಂದರ್ಭಗಳಲ್ಲಿ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಜೊತೆ ರಾಸಾಯನಿಕ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಏನು ಯೂರಿಯಾ ಇರ್ಬೋದು, DAP ಇರ್ಬೋದು ಮತ್ತು ಪೊಟಾಶ್ ಇರ್ಬೋದು. ಮುಖ್ಯವಾಗಿ ಇಲ್ಲಿ ನಾವು ಏನಂತಂದ್ರೆ, ತೆಂಗಿನ ತೋಟಗಳಲ್ಲಿ ಪೊಟಾಶಿನ ಬಳಕೆ ತುಂಬಾ ಕಡಿಮೆ ಆಗಿರುವಂತದ್ದು, ಅದರ ಜೊತೆಗೆ ಬೇವಿನ ಹಿಂಡಿಯನ್ನು ಸಹ ಬಹಳಷ್ಟು ಜನ ರೈತರು ಬಳಕೆ ಮಾಡೋದಿಲ್ಲ.
1: ಬೇವಿನ ಹಿಂಡಿಯನ್ನು ಶಿಫಾರಸು ಮಾಡ್ತೀರಾ?
0: ಇದಕ್ಕೆ ಏನಂತಂದ್ರೆ, ಎಲ್ಲಾ ರೀತಿಯಾದಂತದ್ದು ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಇವೆಲ್ಲಾನು ಸಹ ಸಮತೋಲನವಾಗಿ ಕೊಡುವಂತ ಕೆಲಸ ಮಾಡಬೇಕು. ಅದರ ಜೊತೆಗೆ ನಾವು ಬೇವಿನ ಹಿಂಡಿನೂ ಸಹ ಶಿಫಾರಸು ಮಾಡ್ತೀವಿ.
1: ಇವನ್ನ ಮುಖ್ಯವಾಗಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ನುಸಿಪೀಡೆ ನಿಯಂತ್ರಣಕ್ಕೆ ಬರುತ್ತೆ
0: ಸರ್.
1: ಮತ್ತೆ ನಾವು ಈ ತೋಟವನ್ನು ಮಾಡ್ಕೊಳ್ಳುವಾಗ ಸಾಕಷ್ಟು ಅಂತರವನ್ನು ಕೊಡಬೇಕಾಗುತ್ತೆ ಮರದಿಂದ ಮರಕ್ಕೆ, ಅದರಿಂದ ಅಳಿಲುಗಳು ಇಲಿಗಳು ಇವುಗಳ ಕಾಟ ತಡೆಯಬಹುದು ಅಂತೀರಿ
0: ಸರ್? ಈಗ ಬಹಳಷ್ಟು ಜನ ನೀವು ಜಮೀನಲ್ಲಿ ನೋಡಿದಾಗ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜಮೀನುಗಳನ್ನ ಅಥವಾ ತೋಟ ನಿರ್ವಹಣೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನಾವು 30 ಅಥವಾ 33 ಅಡಿಯಲ್ಲಿ ತೆಂಗಿನ ತೋಟಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ನೀವು ನಾಟಿ ಮಾಡುವಂತಹ ಸಂದರ್ಭಗಳಲ್ಲಿ ಹೆಚ್ಚಿನ ಗಿಡಗಳ ಸಂಖ್ಯೆ ಬೇಕಂತೇಳಿ ಹತ್ರ ಹತ್ರದಲ್ಲಿ ನಾವು ನಾಟಿ ಮಾಡುವಂತ ಕೆಲಸ ಮಾಡ್ತೀವಿ. ಸೊ ಅಂತ ಸಂದರ್ಭಗಳಲ್ಲಿ ಈ ಒಂದು ಬೆಳೆದಿರುವಂತಹ ಮರಗಳಲ್ಲಿ ಈ ಹಳಿಲಾಗಿರ್ಬೋದು, ಇಲಿ ಆಗಿರ್ಬೋದು ಮತ್ತು ಯಾದ ಅಂತ ಕರೀತಾರೆ ಆ ರೀತಿಯಾದಂತಹ ಪ್ರಾಣಿಗಳು, ನಾವು ವಟಿಬ್ರೇಟ್

0: ಅಂತ ಕರಿತೀವಿ ಅವೆಲ್ಲ
1: ಹೌದು
0: ಒಟ್ಟು ಬೆಟ್ಟಿಗೆ ಗುಂಪು ಸೇರಿರುವಂತದ್ದು ಅಥವಾ ಇನ್ವೆಟ್ ಬೇರೆ ಬೇರೆ ಕೋತಿ ಆಗಿರ್ಬೋದು, ಈ ರೀತಿಯಾದಂತಹ ಪೀಡೆಗಳು ಏನಿದಾವೆ ಅದರದ ತೊಂದರೆಯನ್ನು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಿರ್ವಹಣೆ ಮಾಡೋದು ಮುಖ್ಯವಾಗಿ ಅಂತರವನ್ನು ಕಾಪಾಡ್ಕೋಬೇಕಾಗತ್ತೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅದು ಜಂಪ್ ಮಾಡೋದ್ರಿಂದ ಆರೋ ಮೂಲಕ ಅದು ಒಂದು ನೀವು ಏನೇ ಒಂದು ನಿರ್ವಹಣೆ ಕ್ರಮಗಳನ್ನು ತಗೊಂಡಿರುವಂತಹ ಸಂದರ್ಭಗಳಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅದು ಹೋಗಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ನಾವು ಮಾಡಿದಾದ್ರೆ ಅದರ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾವು ಇಳುವರಿ ಸಹ ದಿನಕ್ಕೆ ಏನಾದರೂ ಒಂದು ಮರಕ್ಕೆ ಒಂದು ಪ್ರಾಣಿ ಇತ್ತು ಅಂತಂದ ಸಂದರ್ಭಗಳಲ್ಲಿ 5-6 ಕಾಯಿನ ಹಾಳು ಮಾಡುವಂತ ಕೆಲಸ ಮಾಡುತ್ತೆ.
1: ಅದರಿಂದ ಸರಿಯಾದ ಅಂತರ ಕೊಡೋದು ಬಹಳ
0: ಬಹಳ ಮುಖ್ಯವಾದ,
1: ಕನಿಷ್ಠ ಒಂದು 10 ಮೀಟರ್ ಆದ್ರೂ ಕೊಡ್ಲೇಬೇಕಾಗುತ್ತೆ.
0: ಕನಿಷ್ಠವಾಗಿ ನಾವು 27 ಅಡಿಯನ್ನು ಶಿಫಾರಸ್ ಮಾಡಿರ್ತೀವಿ ಮೊದಲನೇದಾಗಿ, ಇಲ್ಲ 30 ಅಡಿಯನ್ನು ಶಿಫಾರಸ್ ಮಾಡಿರ್ತೀವಿ ಅಥವಾ 33 ಅಡಿಯ. ಈ ಮೂರನ್ನ ನಾವು ಕಾಪಾಡೋದಾದ್ರೆ ಬಹಳ ಜನ ನಾವೀಗ ತೋಟದಲ್ಲಿ ನೋಡಿರುವಂತ ಸಂದರ್ಭಗಳಲ್ಲಿ 20 ಅಡಿ 20 ಅಡಿಯನ್ನು ನಾಟಿ ಮಾಡ್ತಾರೆ. ಅಂತ ತೋಟಗಳಲ್ಲಿ ಈ ಒಂದು ನೀವು ಬೆಳೆದಿರುವಂತ ಮರಗಳಲ್ಲಿ ಒಂದು ಗರಿಯಿಂದ ಇನ್ನೊಂದು ಗರಿಗೆ ಟಚ್ ಆಗ್ತಿರುವಂತ ಸಂದರ್ಭಗಳಲ್ಲಿ ಈ ರೀತಿಯಾದಂತ ಪೀಡೆಗಳ ಸಮಸ್ಯೆಗಳು ಜಾಸ್ತಿ ಆಗ್ತಿರುವಂತದ್ದು.
1: ರೈತ ಬಾಂಧವರೇ, ತಮಗೆ ಈ ತೆಂಗಿನ ಬೆಳೆಯಲ್ಲಿ ಕಂಡುಬರುವಂತ ಕೀಟ ಪೀಡೆಗಳು ಮತ್ತು ಬೇರೆ ಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9844305002. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9844305002. ತುಂಬ ಸಂತೋಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ, ತಾವಿದೂರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೆಂಗಿನ ಬೆಳೆಯಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟ ಪೀಡೆಗಳು ಮತ್ತು ಕೀಟೇತರ ಪೀಡೆಗಳು ಇವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,900 ರೂಪಾಯಿಗಳು, ಅರಬಿಕಾ ಚೆರಿ 12,000 ರೂಪಾಯಿಯಿಂದ 13,300 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,400 ರೂಪಾಯಿ, ರೋಬಸ್ಟಾ ಚೆರಿ 8,500 ರೂಪಾಯಿಯಿಂದ 9,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈಗ ನಿಧನ ಸುದ್ದಿ. ದೇವರಪುರ ಹೆಬ್ಬಾಲೆ ಗ್ರಾಮ ಕಾರಣ ಪೌತಿ ಸಣ್ಣವಂಡ ಸೋಮಯ್ಯ ಎಂಗಡಪೂರ್ಣ ಬೋಜಕಿ ಸೋಮಯ್ಯ ಎಂಗ 93ನೇ ಬೈತಲ ಇಂದು ಮರಣಪಟ್ಟಿತ್ತು. ಸಣ್ಣವಂಡ ಬೋಜಕಿ ಸೋಮಯ್ಯ ಎಂಗಡ ತಾಮನೆ ಅರಮಣ ಮಡ ಎಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಎಂಗಡ ಸ್ವಗೃಹದ ನಡಪಾಂದು ಒಕ್ಕ ಕಾರ್ಯ ಅರಚಿಟ್ಟಿತ್ತು. ಕೊಟ್ಟೋಳಿ ಗ್ರಾಮತ್ರ ಗುಂಬೀರ ಶಾಂತಕುಮಾರ್ ಎಂಗಡಪೂರ್ಣ ಪ್ರೇಮ ವಿಜಯಲಕ್ಷ್ಮಿ ಎಂಗ ಇಂದು ಪೊಲಕ ಮರಣಪಟ್ಟಿತ್ತು. ಎಂಗಡ ತಾಮನೆ ನಾಳೆ ಮಂಡ 64 ಬೈತ್ರ ಗುಂಬೀರ ಪ್ರೇಮ ವಿಜಯಲಕ್ಷ್ಮಿ ಎಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 10:30 ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕ ಕಾರ್ಯ ಅರಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
6: ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪಿನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹೆಂಗೆ ಅರೆಭಾಷೆ ಸಂಸ್ಕೃತಿ ಮತ್ತು ಅಭಿವೃದ್ಧಿ ಸಂಘ ಕೆದಮಳ್ಳೂರು ತೋರಾ ವಿರಾಜಪೇಟೆ ಇವರ ಕೂಡು ಕೂಟಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ 4 ತಾರೀಕು 13

0: ತೋರ ಸಮುದಾಯ ಭವನದಲ್ಲಿ ಅರೆ ಭಾಷೆ ಗಡಿನಾಡ ಜಂಬರ ಏರ್ಪಾಡಾಟು. ಅಂದು ಬೆಳಿಗ್ಗೆ 9 ಗಂಟೆಯಿಂದ ಸುರಾಗೋ ಜಂಬರಲ್ಲಿ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ನೆಗೆ ಚಟಾಕಿ ಏರ್ಪಾಡಾಟು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಿನಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ಕರ್ಕೊಂಡವೆ. SSLC, PUC, ITI, ಡಿಪ್ಲೊಮಾ ಪದವಿ ಹಾಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನು ಪಡ್ಕೊಂಡಿರೋ ಸರಿಯಾದ ದಾಖಲಾತಿಗಳೊಟ್ಟಿಗೆ ಬಂದು ಮೇಳಲ್ಲಿ ಕೂಡಿ ಆಡಕೃತ ಉದ್ಯೋಗಾಧಿಕಾರಿಗ ತಿಳಿಸಿಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ನಾಡು 13 ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾಮಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ದಣಿಸುದು, ದುಡ್ಡು ಚೊಟ್ಟಿಕೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಕೊಡಗು ಜಿಲ್ಲೆಗೆ ಹೊಸ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಸಹನಾ ಎಸ್ ಹದಿಮಾನಿಯವು ನೇಮಕ್ಕಾಗಿ ಅಧಿಕಾರನ ವಹಿಸಿಕೊಂಡಳು. ಇವು ಈ ಹಿಂದೆ 6 ವರ್ಷ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಕಾರ್ಬಾರ್ ಮಾಡಿಳು. ಇದಕ್ಕೂ ಮುಂದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆಡಳಿತಾಧಿಕಾರಿಯಾಗಿಯೂ ಕಾರ್ಬಾರ್ ಮಾಡಿಳು. ಪೊನ್ನಂಪೇಟೆ ಕರೆಂಟ್ ಹಂಚುವ ಉಪಕೇಂದ್ರದಿಂದ ಹೊರಗೆ ಹೋಗುವ ಹೈಸೊಡ್ಲೂರು ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಹುದಿಕೇರಿ, ಕೋಣಂಗೇರಿ, ಬೆಳ್ಳೂರು, ಹೈಸೊಡ್ಲೂರು, ಪೂಕಳತೋಡು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. ಇದೇ ತಾರೀಕು 13 ಬರುವ ತಿಂಗಳ ಜೂನ್ 12 ಮುಟ ಸೋಮವಾರಪೇಟೆ ಬೆಂಗಳೂರು ಜಾಲ್ಸೂರು ರಾಜ್ಯ ಹೆದ್ದಾರಿಲಿ ದಾರಿ ಕೆಲಸ ಆಗ್ತಾ ಇರೋದರಿಂದ ಮುನ್ನೆಚ್ಚರಿಕೆನ ಕ್ರಮ ಆಗಿ ಈ ದಾರಿಲಿ ಎಲ್ಲ ಥರದ ಗಾಡಿಗಳ ಸಂಚಾರ ನಿಲ್ಲಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ SJ ಸೋಮಶೇಖರ್ ಆದೇಶ ಹೊರಡಿಸಿಳು. ಸಾರ್ವಜನಿಕರು ಸೋಮವಾರಪೇಟೆ ಹಾನಗಲ್ಲು ತಳತರ ಶೆಟ್ಟಳ್ಳಿ ತಾಕೇರಿಗಾಗಿ ಮಾವಿನಕಟ್ಟೆ ತಳತರ ಶೆಟ್ಟಳ್ಳಿ ದಾರಿಗಾಗಿ ಹೋಗುತ್ತ ಜಿಲ್ಲಾಧಿಕಾರಿಗ ತಿಳಿಸಿಳು. ಇಂಡಿಯನ್ ಇಂಟರ್ಗೆಲ್ ಫೈಟಿಂಗ್ ಅಸೋಸಿಯೇಷನ್ನ ಕಡೆಯಿಂದ ಉತ್ತರ ಪ್ರದೇಶದ ಸಹರಂಗ್ಪುರಲ್ಲಿ ನಡೆದ ಸುರುನ ಇಂಡೋ ನೇಪಾಳ ಇಂಟರ್ಗೆಲ್ ಫೈಟಿಂಗ್ ಚಾಂಪಿಯನ್ಶಿಪ್ಲಿ ಜಿಲ್ಲೆನ 5 ಮಕ್ಕ ಪದಕನ ಗೆದ್ದುಕೊಂಡು ಸಾಧನೆ ಮಾಡಿಳು. ಮಿತೇಶ್ ಜೆ ಚಿನ್ನ, ಯಶಸ್ PR, SS ಪಶುಪತಿ ಅರಸ್, ಯಶ್ವಿತ್ ಗೌಡ ಬೆಳ್ಳಿ ಹಾಗೆ ಪ್ರಜ್ವಲ್ ಪ್ರದೀಪ್ ರಾಥೋಡ್ ಕಂಚಿನ ಗೆದ್ದುಕೊಂಡು ಸಾಧನೆ ಮಾಡಿಳು. ಈ ಮಕ್ಕ ಅಸೋಸಿಯೇಷನ್ ಅಧ್ಯಕ್ಷ ಸುದರ್ಶನ್ ಹಾಗೆ ಭಾಗಮಂಡಲ ಕೋರಂಗಾಲ ಗ್ರಾಮದ ಪಳಂಗೋಟು ಯಶಸ್ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಸಾಧನೆಯನ್ನು ಮಾಡಿಳು. ರಾಜ್ಯದಲ್ಲಿ 11 ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದಿದೆ. ಕೊಡಗುಗೌಡ ಯುವ ವೇದಿಕೆಯ ಕಡೆಯಿಂದ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ ಕುಟುಂಬ 2026 ರಿಂಕ್ ಹಾಕಿ ಆಟಲಿ ಮರದಾಳು ಮತ್ತು ಬಳ್ಳೂರು ತಂಡಗ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿಳು. ಇಂದು ನಡೆದ ಕ್ರಿಕೆಟ್ ಆಟಲಿ ಕುದುಪಜೆ ಪೊಡನೋಳನ ಚಳ್ಳಂಗಾರು ತಂಡಗ ಮುಂದಿನ ಹಂತಕ್ಕೆ ತಲುಪಿಳು. ನಾಳೆ ಪುದಿಯ ನೆರವನ ಉಳುವಾರು ತಳೂರು ನಾರ್ಕೋಡಿ ನಿಡ್ಡೆಮಲೆಯೇ ಕುಯ್ಯಮುಡಿ ಪಟ್ಟಡ ದೋಲ್ಪಾಡಿ ಪರಿಚನ ಕುಲಚೆಟ್ಟಿ ಕಾವೇರಿ ಮನೆ ಮೇಚನ ತೋರೆರ ಇಳಂದಿಲ ಇದಿಷ್ಟು ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಕಡೆಯಿಂದ ಜಿಲ್ಲೆನ ಮರಗೋಡು ಹೊಸಕೇರಿ ಗ್ರಾಮದ ಕುಂಪಳಿ ತನುಜಾವುಕ್ಕೆ ಆಟ ಹಾಗೆ ಸಂಘಟನೆ ಕ್ಷೇತ್ರಕ್ಕೆ ಮತ್ತು ಗುಡ್ಡೆ ಹೊಸೂರಿನ ಕುಮಾರಿ ಆರ್ಯ ಸುನಿಲ್ ಅವಕ್ಕೆ ಕೊಂತ ಪೈಪೋಟಿಗೆ ಬಳ್ಳಾರಿಲಿ ನಡೆದ ಗಡಿನಾಡು ಸಮ್ಮೇಳನ ಕಾರ್ಯಕ್ರಮದಲ್ಲಿ ಗುರುತು ಮಾಡಿ ರಾಷ್ಟ್ರಮಟ್ಟದ ಕಲಾರತ್ನ ಇನಾಮನ ಕೊಟ್ಟು ಸನ್ಮಾನ ಮಾಡಿ ಗೌರವನ ಕೊಟ್ಟಳು. ICSE 2025-26 10ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಗೋಣಿಕೊಪ್ಪದ ಕೂರ್ ಪಬ್ಲಿಕ್ ಸ್ಕೂಲ್ನ PH ಅದೃತ್ ಶರ್ಮಾ ಶೇಕಡ 98.20 ರಿಸಲ್ಟ್ನ ತಕೊಂಡು ಸಾಧನೆ ಮಾಡಿ ಜಿಲ್ಲೆಗೆ ಸ್ವರ್ಣಸ್ಥಾನ ಪಡ್ಕೊಂಡು. ಈ ಹೈದ ವಿರಾಜಪೇಟೆ ಪಾಲಂಗಾಲ ಗ್ರಾಮದ ಹರಿಶಂಕರ್ ಪ್ರಸಾದ್ ಡಾಕ್ಟರ್ ವಿಜಯಲತಾ ದಂಪತಿಗಳ ಮಂಗ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
6: CJ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
8: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ಸ್

0: ಕೂಡ ತಗೊಳ್ಳೋಣ.
1: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
2: ಸರ್ಪ್ರೈಸ್ ಗಿಫ್ಟ್?
1: ಓಪನ್ ಮಾಡು.
2: ವಾವ್, ಡೈಮಂಡ್ ನೆಕ್ಲೇಸ್. ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
1: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ. ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
6: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900092141.
2: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ.
7: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್, ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
8: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್, ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
7: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
10: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
11: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
12: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಕೊಡಗು ಜಿಲ್ಲೆಗೆ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಯಿತು ಡಾಕ್ಟರ್ ಸಹನಾ ಎಸ್ ಆದಿಮನಿ ಅವು ಅಧಿಕಾರ ತಂಡಿತು. 2014 ಬ್ಯಾಚಿಲ ಕೆಎಎಸ್ ಅಧಿಕಾರಿಯಾಯಿತು. ಇವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹತ್ರ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಯಿತು. ಅಲ್ಲದೆ ಅದನಿಂಜ ಮಿನ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆರ ಆಡಳಿತ ಅಧಿಕಾರಿಯಾಯಿತು. ಕಾರ್ಬಾರ್ ಮಾಡಿತು ಅಂಜಿ ಬಂದಿತ್ತು. ವಿದ್ಯುತ್ ವಿತರಣಾ 66/11 kV ಪೊನ್ನಂಪೇಟೆ ಉಪಕೇಂದ್ರ ತಿಂಜ ಪರಪೋಪ F10 ಐಸೊಡ್ಲೂರು ಫೀಡರ್. ನಾಳೆ ಪೊಲಾಕ 10 5 ಗಂಟೆಕತ್ತನೆ ತುರ್ತು ರಿಪೇರಿ ಪಣಿ ಉಳ್ಳಾನಗೊಂಡು ಅಲ್ಲಿಂಜ ಪಾಂಚಿ ಪೋಪ ಉದಿಕೇರಿ ಕೋಣಂಗೇರಿ ಬೆಳ್ಳೂರು ಐಸೊಡ್ಲೂರು ಪೂಕತ್ತೋಡು ಪಿಂಜ ಸುತ್ತಮುತ್ತ ಜಾಗತ್ಲಿ ಕರೆಂಟ್ ಇಪ್ಲೆಂದ ಅರಂಜಿ ಬಂದಿತ್ತು. ಸಾರ್ವಜನಿಕ ಸಹಕಾರ ತರಣು ಕಾರ್ಯನಿರ್ವಾಹಕ ಇಂಜಿನಿಯರ್ ಕರ್ತಂಡಿತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ ತಿಂಗಳ 13 ಪೊಲಾಕ 11 ಮಧ್ಯಾಹ್ನ 1 ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾಬಾಡಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಲು ದೂರು ಅರ್ಜಿ ಕೊಟ್ಟವ. ಭರ್ತಿ ಮಾಡಿನ ಪಿಂಜ ನೋಟರಿಂಚ ಅಫಿಡವಿಟ್ ಮಾಡಿನ ಅರ್ಜಿನ ಅಂದೇ ವಾಪಸ್ ಪಡೆದವ. ಸರ್ಕಾರಿ ಕಚೇರಿನ ಕೆಲಸದ ಲಾಪ ತೊಂದರೆ ತಾಪತ್ರೆ ಅಧಿಕಾರಿಯ ಪಿಂಜ ನೌಕರೊಳಗೊಂಡು ನನಗೆ ಕಿರುಕುಳ ಆನಲಿ ದೂರು ಕೊಡ್ಕೊಲು. ಅವರ ವಿವರಕ್ಕೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿಬೀದಿ ಇಲ್ಲಿ ಕೊಟ್ಟರಿಯಲು ಒಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾದನೆಲೆ ಅರೆಭಾಷೆ ಸಂಸ್ಕೃತಿ ಪಿಂಜ ಅಭಿವೃದ್ಧಿ ಸಂಘ ಕೆದಮುಳ್ಳೂರು ವಿರಾಜಪೇಟೆ ಇಂಗಡ ಕೂಟಾದನೆಲೆ ಅರೆಭಾಷೆ ಗಡಿನಾಡ ಉತ್ಸವ 2026 ಕಾರ್ಬಾರ ಇದೇ ತಿಂಗಳ 13

ಕೇಳುಗರಿ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವಿದೆ. ಭಾಗವಹಿಸುವವರು ಎಸ್ಟಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಲ ಅವರು. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ

0: ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, 1000 ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು, ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%, ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿ

0: ಹೀಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998 ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಕಳೆದ 3 ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು, ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ 2ನೇ ಸ್ಥಾನಕ್ಕೇರಿದ್ದು, ಅಗ್ರ 2 ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ 3ನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ, ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು.
1: ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ಕುಯ್ಯಮುಡಿ ಕಡವಡಿ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಇದೇ ತಾರೀಕು 14 ಮತ್ತು 15ರಂದು ನಡೆಯಲಿದೆ. 14ರಂದು ಗುರುವಾರ ಸಂಜೆ 6 ಗಂಟೆಗೆ ಕುಯ್ಯಮುಡಿ ದೊಡ್ಡ ಮನೆಯಿಂದ ಭಂಡಾರ ತರುವುದು, 8 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ಬೊಳ್ಳಾಟಂ, ನಂತರ ಇತರ ಕೋಲಗಳು ನಡೆಯಲಿವೆ. 15ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ಮೇಲೇರಿ ನಂತರ ಭೂಮಿಗುಳಿಗ ರಾಹುಗುಳಿಗ ದೈವಗಳ ಕೋಲ ನಡೆಯಲಿದ್ದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಯ್ಯಮುಡಿ ಕಡವಳಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಬಲಮೋಟಿ ಗ್ರಾಮದ ಸಣ್ಣ ಇಡಿಕೇರಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 12ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಕಾರಣವರ ಕೋಲವನ್ನು ನಡೆಸಿಕೆ ತೀರ್ಮಾನಿಸಲಾಗಿದ್ದು ಕುಟುಂಬಸ್ಥರು, ಕೊಟ್ಟ ಹೆಣ್ಣುಮಕ್ಕ, ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ

0: ಕೃಪೆಗೆ ಪಾತ್ರರಾಗುವಂತೆ ಉಯ್ಯಮುಡಿ ಕಡೋಳಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಬಲಮೋಟಿ ಗ್ರಾಮದ ಸಣ್ಣ ಇಡಿಕೇರಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 12ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಕಾರಣವರ ಕೋಲವನ್ನು ನಡೆಸಿಕೆ ತೀರ್ಮಾನಿಸಲಾಗಿದ್ದು, ಕುಟುಂಬಸ್ಥರು, ಕೊಟ್ಟ ಹೆಣ್ಣುಮಕ್ಕ, ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತ ಕೋರಿಯೋಳು ಸಣ್ಣ ಇಡಿಕೇರಿ ಕುಟುಂಬಸ್ಥರು ಬಲ್ಲಮೌಟಿ ಗ್ರಾಮ.
1: ಕೇಳುಗರಿ, ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಪುಷ್ಪಲತಾ ಹಾಡಿರುವ ಕುವೆಂಪು ರಚನೆಯ ಗೀತೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಮಾನವನ ಬುದ್ಧಿಶಕ್ತಿ ವಿಜ್ಞಾನ ಮತ್ತು ಸೃಜನಶೀಲತೆ ಒಂದಾಗಿ ರೂಪುಗೊಂಡ ಅದ್ಭುತ ಸಾಧನೆಯೇ ತಂತ್ರಜ್ಞಾನ. ಪೋಖ್ರಾನ್ ಅಣುಪರೀಕ್ಷೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟನೆಗಳಲ್ಲಿ ಒಂದಾಗಿದೆ. ಪೋಖ್ರಾನ್ ರಾಜಸ್ಥಾನ ರಾಜ್ಯದಲ್ಲಿರುವ ಒಂದು ಪ್ರದೇಶ. ಇದೊಂದು ಮರಳುಗಾಡಿನ ಪ್ರದೇಶವಾಗಿದೆ. ಜನಸಂಖ್ಯೆ ಕಡಿಮೆ ಇದ್ದು ಭದ್ರತಾ ದೃಷ್ಟಿಯಿಂದ ಸೂಕ್ತವಾದ ಸ್ಥಳ ಎಂದು ಭಾವಿಸಿ ಅಣುಪರೀಕ್ಷೆಗಳಿಗೆ ಈ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. 1974 ಮೇ 18 ಮೊದಲ ಅಣುಪರೀಕ್ಷೆ ನಡೆಯಿತು. ಅದನ್ನು ಸ್ಮೈಲಿಂಗ್ ಬುದ್ಧ ಎಂದು ಕರೆಯಲಾಯಿತು. ನಂತರ 1998 ಮೇ 11 ಮತ್ತು ಮೇ 13 ಭಾರತ ಸರ್ಕಾರ ಯಶಸ್ವಿಯಾಗಿ ಅಣುಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಕಾರ್ಯಾಚರಣೆಗೆ ಆಪರೇಷನ್ ಶಕ್ತಿ ಎಂದು ಹೆಸರಿಡಲಾಯಿತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 8:10:45.

ನಾವು ಪೋಖ್ರಾನ್ ಅಣು ಪರೀಕ್ಷೆಯ ಬಗ್ಗೆ ಮಾತಾಡ್ತಿದ್ವಿ. ಈ ಘಟನೆಯ ಮಹತ್ವ ಏನು ಅಂದ್ರೆ, ಭಾರತವು ಅಣುಶಕ್ತಿ ಹೊಂದಿದ ರಾಷ್ಟ್ರವೆಂದು ಜಗತ್ತಿಗೆ ತೋರಿಸಲಾಯಿತು. ದೇಶದ ಭದ್ರತೆ ಮತ್ತು ವೈಜ್ಞಾನಿಕ ಸಾಮರ್ಥ್ಯವನ್ನು ಬಲಪಡಿಸಿಕೊಂಡಿತು. ಭಾರತೀಯ ವಿಜ್ಞಾನಿಗಳ ಪ್ರತಿಭೆಗೆ ಜಗತ್ತಿನ ಮೆಚ್ಚುಗೆ ದೊರೆಯಿತು. ದೇಶದ ಈ ಸಾಧನೆಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಪೋಖ್ರಾನ್ ಪರೀಕ್ಷೆ ಭಾರತಕ್ಕೆ ಕೇವಲ ವೈಜ್ಞಾನಿಕ ಸಾಧನೆಯಲ್ಲ, ಅದು ಆತ್ಮವಿಶ್ವಾಸದ ಘೋಷಣೆಯಾಯಿತು. ಮರಳಿನ ನೆಲದಲ್ಲಿ ನಡೆದ ಪೋಖ್ರಾನ್ ಪರೀಕ್ಷೆ ಇಡೀ ವಿಶ್ವದ ಮುಂದೆ ಭಾರತದ ಶಕ್ತಿಯನ್ನು ಪರಿಚಯಿಸಲು ದಾರಿದೀಪವಾಯಿತು.

ಬಡಜನತೆಯು ಭಾರತ ದೇಶವನ್ನು ತಮ್ಮ ನಾಡೆಂದು, ಈ ನಾಡನ್ನು ಕಟ್ಟುವಲ್ಲಿ ತಮ್ಮ ಧ್ವನಿಗೂ ಮಹತ್ವವಿದೆ ಎಂದು ಭಾವಿಸುವಂತಹ ದೇಶಕ್ಕಾಗಿ ನಾನು ಶ್ರಮಿಸುತ್ತೇನೆ. ಮೇಲ್ವರ್ಗ ಮತ್ತು ಕೆಳವರ್ಗ ಎಂಬ ಭೇದವಿಲ್ಲದ ವರ್ಗರಹಿತ ಭಾರತವಾಗಿ ಎಲ್ಲ ಸಮುದಾಯದವರು ಸೌಹಾರ್ದಯುತವಾಗಿ ಬಾಳ್ವೆ ನಡೆಸುವಂತಹ ಭಾರತವನ್ನು ಕಟ್ಟಲು ನಾನು ದುಡಿಯುತ್ತೇನೆ. ಅಸ್ಪೃಶ್ಯತೆ, ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳಂತಹ ಶಾಪಗಳಿಂದ ಮುಕ್ತವಾದಂತಹ ಭಾರತವನ್ನು, ಸ್ತ್ರೀ ಪುರುಷರಿಗೆ ಸಮಾನ ಹಕ್ಕುಳ್ಳ ಭಾರತವನ್ನು, ವಿಶ್ವದ ಎಲ್ಲ ರಾಷ್ಟ್ರಗಳೊಂದಿಗೆ ಶಾಂತಿಯುತ ಸಂಬಂಧ ಹೊಂದಿರುವಂತಹ ಭಾರತವನ್ನು ಕಟ್ಟಲು ನಾನು ಪ್ರಯತ್ನಿಸುತ್ತೇನೆ. ಇದು ನನ್ನ ಕನಸಿನ ಭಾರತ. ಮಹಾತ್ಮ ಗಾಂಧಿ.

ಇನ್ನು ಬಹಳ ರಹಸ್ಯವಾಗಿ ಬಹು ಎಚ್ಚರಿಕೆಯಿಂದ ಉಪಗ್ರಹಗಳಿಗೂ ಸಹ ಯಾವ ಸೂಚನೆಯೂ ಸಿಗದಂತೆ ರಾತ್ರಿ ವೇಳೆ ಈ ಕಾರ್ಯವನ್ನು ನಿರ್ವಹಿಸಲಾಯಿತು. ಪರೀಕ್ಷಾ ಸ್ಥಳಗಳನ್ನು ಮರಳಿನಿಂದ ಮುಚ್ಚಿ ರಹಸ್ಯವಾಗಿ ಕಾರ್ಯ ಸಾಧನೆ ಮಾಡಲಾಯಿತು. ಈ ಸಾಧನೆಯಲ್ಲಿ ಅನೇಕ ವಿಜ್ಞಾನಿಗಳು ಹಗಲಿರುಳೆನ್ನದೇ ಕೆಲಸ ಮಾಡಿದರು. ಅವರಲ್ಲಿ ಮುಖ್ಯರು ಡಾಕ್ಟರ್ APJ ಅಬ್ದುಲ್ ಕಲಾಂ, ಆರ್ ಚಿದಂಬರಂ ಹಾಗೂ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಹಾಗೂ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ BARC ನ ಹಲವು ಮುಖ್ಯಸ್ಥರು ಅದೆಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದು ದೇಶಕ್ಕಾಗಿ ದುಡಿದಿದ್ದಾರೆ.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಹೀಗೆ ಮೇ 11, 1998 ನಡೆದ ಪೋಖ್ರಾನ್ ಪರೀಕ್ಷೆ ಭಾರತದ ವಿಜ್ಞಾನಿಗಳ ಧೈರ್ಯ, ಪರಿಶ್ರಮ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದೆ. ಮರಳಿನ ಮಡಿಲಲ್ಲಿ ನಡೆದ ಈ ಪರೀಕ್ಷೆ ಇಂದಿಗೂ ರಾಷ್ಟ್ರೀಯ ತಂತ್ರಜ್ಞಾನ ದಿನವೆಂದು ಪರಿಚಯಿಸಿಕೊಳ್ತಾ ಇದೆ. ಕೃಷಿಯಿಂದ ಹಿಡಿದು ಅಂತರಿಕ್ಷದವರೆಗೆ, ಶಿಕ್ಷಣದಿಂದ ಹಿಡಿದು ವೈದ್ಯಕೀಯದವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ತಂತ್ರಜ್ಞಾನ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಡಿಜಿಟಲ್ ವ್ಯವಸ್ಥೆಗಳು, ಆಧುನಿಕ ಯಂತ್ರಗಳು ಜನಜೀವನವನ್ನು ಮತ್ತಷ್ಟು ಬಲಪಡಿಸಿದೆ. ಆದ್ದರಿಂದ ತಂತ್ರಜ್ಞಾನ ಅನ್ನೋದು ಕೇವಲ ಸೌಲಭ್ಯವಲ್ಲ, ಅದು ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿಯಾಗಿದೆ.

ಇಂದು ನಾವು ಸಿರಿಗಂಧ ಕಾರ್ಯಕ್ರಮದಲ್ಲಿ ಪೋಖ್ರಾನ್ ಪರೀಕ್ಷೆಯ ಬಗ್ಗೆ ಮಾತನಾಡಿದ್ವಿ. ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸದುಪಯೋಗ ಪಡಿಸಿಕೊಂಡಾಗ ರಾಷ್ಟ್ರವು ಎಷ್ಟು ಎತ್ತರಕ್ಕೆ ಏರಬಹುದು ಎಂಬುದನ್ನು ಪೋಖ್ರಾನ್ ಜಗತ್ತಿಗೆ ತೋರಿಸಿತು. ಆದ್ದರಿಂದ ಯುವಜನತೆ ವಿಜ್ಞಾನ, ಸಂಶೋಧನೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳತ್ತ ಆಸಕ್ತಿ ವಹಿಸಿ ದೇಶದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡಲೇಬೇಕು. ಜ್ಞಾನದಿಂದ ಬೆಳಗಿದ ವಿಜ್ಞಾನ, ತಂತ್ರಜ್ಞಾನದಿಂದ ಬೆಳೆದ ರಾಷ್ಟ್ರ, ಇವೇ ಭಾರತದ ಭವ್ಯ ಭವಿಷ್ಯ.

ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 8:45. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು ಪ್ರಸಾರವಾದವು.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನೆಂದಿಗೆ ಎಂದು.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:30:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ಮನೋಹರ್ ಪಟವರ್ಧನ್ ಅವರಿಂದ

ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ

ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚೀವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಅನುಶ್ರೀ ಅವರೇ, ನಿಮ್ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
1: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ದೇ ಆದಂತಹ ಒಂದು ಸ್ಕಿನ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಅಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
0: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
1: ಹೌದೌದು.
0: ಇದರ ಬಗ್ಗೆ ನಿಮ್ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನ ಹೇಗೆ ವಿವರಿಸಲಾಗಿದೆ?
1: ಓಕೆ. ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದ್ರೆ ಸ್ವಸ್ಥ, ಒಬ್ಬ ಸ್ವಸ್ಥ

0: ಅಂದರೆ ಹೆಲ್ದಿ ಪರ್ಸನ್, ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು, ಧಾತುಗಳು, ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ ಅಂದರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ, ಪಿತ್ತ, ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ, ಸೊ ಅಗ್ನಿ ಅಂದರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್ ಒಂದು. ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದರೆ ಡೈಜೆಸ್ಟಿವ್ ಫೈರ್ ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರಲಿ ಅಥವಾ ಹಾರ್ಮೋನ್ಸ್ ಆಗಿರಲಿ, ಇವಕ್ಕೆ ನಾವು ಅದನ್ನು ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದರೆ ಅಗ್ನಿ ಕೂಡ ಸಮವಾಗಿರಬೇಕು. ಸಮದೋಷ, ಸಮ ಅಗ್ನಿ, ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇಧ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ, ಸಮಾಗ್ನಿ, ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯ, ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರಬೇಕಾ? ಇದ್ರೆ ಎಷ್ಟು ಉಪಯುಕ್ತವಾಗಿ
0: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗ್ಬೇಕು ಅಂದ್ರೆ ನಿಮ್ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆಹಾರ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರ್ಬೇಕು ಅಂತ. ಈಗ ನಾನು ವಾತ ಮತ್ತೆ ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಂದು ವಾತ ಬಾಡಿ, ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆತರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದ್ರಲ್ಲಿ ಯಾವಾಗ್ಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲ ಅಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳಂಗೆ, ನಿಮ್ ಬಾಡಿ ಹೇಗೆ ತಿಳ್ಕೊಬಹುದು ಅಂದ್ರೆ ಒಂದ್ 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನ ತಿಳ್ಕೊಂಡು ನೀವು ನಿಮ್ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದ್ ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
1: ಸಾಧ್ಯ ಇಲ್ಲ.
0: ಹೌದು, ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ, ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ವಾತ ಕ್ಯಾನ್ ಅದನ್ನ ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದ್ರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬಾ ಬೇಗ ಓಡಾಡೋದು, ಮಾತಾಡೋದು ಆ ತರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬಾ ಎತ್ತರ ಇರ್ತಾರೆ, ತುಂಬಾ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದ್ರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರುವಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದ್ರೆ ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬಾ ಫಾಸ್ಟ್ ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಐಸೈಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬಾ ಬ್ರೈಟ್ ಐಸ್ ಇರುತ್ತೆ, ತುಂಬಾ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ

0: ಕೆಂಪಾಗೋ ಅಂತ ನೇಚರ್ ಇರುತ್ತೆ, ತುಂಬಾ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ, ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ, ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಬಾಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ, ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ, ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡೋ ಅಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ, ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ, ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ, ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ, ಆಮೇಲೆ ಬುದ್ಧಿವಂತರಾಗಿರ್ತಾರೆ. ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವ್ ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗ ಏನು, ನೀವ್ ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವ್ ವಾತ ಮತ್ತೆ ಕಫ ಕಾಂಬಿನೇಷನ್
1: ಅಂಶ ಜಾಸ್ತಿ ಇರುತ್ತೆ.
0: ಹೌದು, ಹೌದು, ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟ್, ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದ್ರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು, ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದ್ರೆ ಇದು ಗುರು ಆಹಾರ ಅಂತ ಹೇಳ್ತೀವಿ, ಗುರು ಆಹಾರನ ಡೈಜೆಸ್ಟ್ ಮಾಡೋದಿಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗ್ಬೇಕು ಅಂದ್ರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಪಿತ್ತ ಜಾಸ್ತಿ ಆಯ್ತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯ್ತು, ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
1: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳಿ.
0: ಡೆಫಿನೆಟ್ಲಿ ಎಲ್ಲ ಚೈನ್ ಇದು, ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ, ಅವ್ರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನು ಜಾಯಿಂಟ್ ಏನಾದ್ರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ, ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದ್ರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದ್ರೆ ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನು ಜಾಸ್ತಿ ಮಾಡಿ ಗ್ರೀಸಿಂಗ್ ಕಮ್ಮಿ ಇತ್ತು ಅಂದ್ರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ, ಸೊ ಅಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ, ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ, ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ they go through a lot of changes, like puberty ಅಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಅಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ.

0: ಹೌದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯುಬರ್ಟಿ ಟೈಮಲ್ಲಿ ಕಂಪ್ಲೇನ್ ಮಾಡೋದು ಪಿ ಸಿ ಓಡಿ
1: ಹೌದು
0: ಖಾಯಿಲೆ ಬಗ್ಗೆ.
1: ಹೌದು,
0: ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್ ಅನುಶ್ರೀ?
1: ಡೆಫಿನೆಟ್ಲಿ ಇದೆ, ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ ಪಿ ಸಿ ಓ ಡಿ ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ. ಆರ್ತವ ಕ್ಷಯ, ಅನಾರ್ತವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ ಪಿ ಸಿ ಓ ಡಿ ಆಗ್ಲಿ, ಥೈರಾಯ್ಡ್ ಡಿಫಿಷಿಯನ್ಸಿಯಿಂದ ಆಗುವಂತ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮಾವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮಾವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು ಪಿ ಸಿ ಓ ಡಿನ ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸಿಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿನ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಷರ್ ಟು ಮೋರ್ ಫುಡ್ ಆಗಿರ್ಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲಾ ತರದ ಮೆಂಟಲಿ ಡೆವಲಪಿಂಗ್ ಏನ್ ಹೇಳ್ತೀವಿ ಆಕ್ಷನ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದಾಗ್ಲಿ ಚೇಂಜಸ್ ತುಂಬಾ ಆಗತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗತ್ತೆ ಅಂಡ್ ದೇ ಆರ್ ಅಟೈನಿಂಗ್ ಪ್ಯುಬರ್ಟಿ ವೆರಿ ಫಾಸ್ಟ್. ಹೌದು, ಇದ್ರಲ್ಲಿ ಏನ್ ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗತ್ತೆ, ಹುಡುಗಿಯರಿಗೂ ಆಗತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಗಮನ ಕೊಡ್ಬೇಕು ಅಂದ್ರೆ, ಆಹಾರ ಅಂತ ಏನ್ ಹೇಳಿದೆ ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ, ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಳು ತಿಂದ ಮೇಲೆ ಅವ್ರಿಗಾಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂತ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ, ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ, ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ, ವೈಟಮಿನ್ಸ್ ಆಗಲಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕೋ ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
0: ಈಗ ಅನುಶ್ರೀ ಅವ್ರೆ, ನೀವು ಹೇಳಿದ್ರಿ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
1: ಹೌದು,
0: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
1: ಡೆಫಿನೆಟ್ಲಿ, ನಾನ್ ಹೇಳೋದಾದ್ರೆ ಈಗ ಎಲ್ಲಾ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೆ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ, ಉಪ್ಪಿನಕಾಯಿ, ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೇ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ, ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೆ ಟೈಮಲ್ಲಿ ಏನ್ ಫಾಲೋ ಮಾಡ್ತಾ ಇದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ, ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
0: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ.
1: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ, ಸೊ ಮೈದಾ ಹಾಕಿ ಮಾಡಿರುವಂತ ಬ್ರೆಡ್, ನಿಮ್ಗೆ ಒಂದು ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 ಅವರ್ಸ್ ಬೇಕು. ಸೊ ಆ 10 ಅವರ್ಸ್ ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟೇ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ್ದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ 1.5 ದಿನ ಬೇಕಾಗತ್ತೆ. ಆ 1.5 ದಿನದಲ್ಲಿ ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ

0: ಈ ಕ್ಯೂ ಸ್ಟಾ ಆಗ್ಲಿಲ್ಲ ಅಂದ್ರೆ ಇದು ನಿಮ್ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದ್ರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಬಾತ್ ಆಗಲಿ, ಬಿಸಿಬೇಳೆ ಬಾತ್ ಆಗಲಿ. ಸೊ ಬಿಸಿಬೇಳೆ ಬಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನು ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಬಂದ್ವಿ ಅಂದ್ರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೇದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್, ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂತ ನ್ಯೂಟ್ರಿಯಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್, ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಮ್ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸ್, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನ ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದ್ರೆ ವಾಯು ಮತ್ತೆ ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದ್ರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನ್ ಕೊಡ್ಬೋದು ಅಂದ್ರೆ ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ ತ್ರೀ ಡೇಸ್, ಫಸ್ಟ್ ತ್ರೀ ಡೇಸ್ ಇದನ್ನ ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು. ಅದು ಒಂದು ತ್ರೀ ಸೈಕಲ್ಸ್ ತಗೊಂಡ್ರು ಸಾಕು. ಆಫ್ಟರ್ ತ್ರೀ ಸೈಕಲ್ಸ್ ನಿಮ್ ನೋಡ್ಲೇಬಹುದು, ಚೇಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿ ಬಡಿ, ಇವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ ವೈಟಮಿನ್ ಡಿ, ಬಿ ಟ್ವೆಲ್ವ್, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದ್ರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ ಬಿ ಟ್ವೆಲ್, ಬಿ ಮತ್ತೆ ಡಿ ಕಮ್ಮಿ ಇದ್ದವರಿಗೆ. ಬಿ ಟ್ವೆಲ್ ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರುಯೇಷನ್ಗೆ ಬೇಕಾಗಿರುವಂಥದ್ದು, ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ, ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು ಹೌದು.
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲೆ ಎಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವರು ಹೇಳಿದ್ರು. ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ ಆಕ್ಚುಲಿ. ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರೋ ಅಂತಹ ಔಷಧಿಗಳು, ದಶಮೂಲ, ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡ್ಗೆ ಹೆಲ್ಪ್ ಮಾಡೋದಕ್ಕೆ

0: ಕಿರಿ ಮಾಡಿರುವಂತ ಫಾರ್ಮುಲೇಷನ್.
1: ಓಕೆ,
0: ಮನೆ ಮದ್ದು ಬಂದು ಇದು ಬರೀ ಒನ್ ಇಂಗ್ರೀಡಿಯಂಟ್ ಅಥವಾ ಎರಡು ಇಂಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನು ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನು ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದಾಗ.
1: ಮತ್ತು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರ್ ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.

ಅಂತರಾಳ ಚಿತ್ರದ ಗೀತೆಯನ್ನು ಮೀರಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆಲಿಸಿದಿರಿ. ಪುರಂದರದಾಸರ ಈ ರಚನೆಗೆ ಎಲ್ ವೈದ್ಯನಾಥನವರ ಸಂಗೀತವಿತ್ತು.

ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿದ ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಕಂಠದಲ್ಲಿ ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30:20 ಇನ್ನು ಮುಂದೆ ಮೆಲೋಡಿ ಟೈಮ್, ಗೀತ ಚಂದ್ರಿಕೆ.

ನಂದಿ ಚಿತ್ರದ ಗೀತೆಯನ್ನು ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆಲಿಸಿದಿರಿ. ಆರ್ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಸತ್ಯಂ ಶಿವಂ ಸುಂದರಂ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಪಿಟಿ ನರೇಂದ್ರ ಶರ್ಮಾ ಅವರ ಗೀತ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನ.

ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಎಲ್ ಆರ್ ಅಂಜಲಿ ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು. ನಾಳಿನ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದಿವಾಕರ್ ಡೋಗ್ರೆ ಅವರಿಂದ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳುವಿರಿ. 7:15 ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನಾಯಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಯಲ್ವು. 8:35 ಆಕಾಶ ಬುಟ್ಟಿ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿನೆನಪು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ನಾಟಕ ಭುವನದ ಭಾಗ್ಯ, ಅಹಲ್ಯ ಬಾಯಿ ಹೋಳ್ಕರ್, ಪ್ರಸ್ತುತಿ ಸಮುದ್ಯತಾ ಶ್ರೋತೃಬಳಗ ಮೈಸೂರು, ಇದು ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ, ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಡೆಂಟ್ ಮಂಜುಳಾ ಹಾಗೂ ಡೆಪ್ಯುಟಿ ನರ್ಸಿಂಗ್ ಸೂಪರಿಡೆಂಟ್ ಸುಮಂಗಲಾ ಅವರು, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಇದು ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕಾರ್ಯಕ್ರಮ, ಇದು ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟಲಕ್ಷ್ಮಮ್ಮ.

ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಪುಷ್ಟೀಕರಿಸಿದ ಬಯೋಚಾರ್ನ ಪ್ರಯೋಜನಗಳು, ಈ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೊಂದನೇ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರದಲ್ಲಿ ತಿಪಟೂರು ತಾಲೂಕಿನ ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 ಸಿರಿಗಂಧ, 9:15 ರವಿಶೇಖರ್ ಎಂಜೆ ಅವರು ಆಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಹಾಡುಗಾರಿಕೆ ಎಲ್ ಅರ್ಚನಾ ಅವರಿಂದ, ವಯಲಿನ್ ನುಡಿಸುತ್ತಾರೆ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್ ಅವರಿಂದ. ಇನ್ನು 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇದುವರೆಗೆ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.